ಆಕಾಶವಾಣಿ ಮಂಗಳೂರು, ಇಂದು ಗುರುವಾರ. ರಾಷ್ಟ್ರೀಯ ಶಕವರ್ಷ 1948 ಜ್ಯೇಷ್ಠ ಮಾಸದ 21 ದಿನ, ಅಂದರೆ 2026 ಇಸವಿಯ ಜೂನ್ ತಿಂಗಳ 11 ತಾರೀಕು. ಸಮಯ 5:58:39. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 meters, 1089 kHz ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

ಮಂಗಳ ಅವರ ಧ್ವನಿಯಲ್ಲಿ ಪಾವಂಜಿ ಲಕ್ಷ್ಮೀನಾರಾಯಣಪ್ಪಯ್ಯ ಅವರ ರಚನೆ ನಂಬಿದೆ ನಿನ್ನ ಶಾಂಭವಿಸುತ್ತಾ.

0: ಇದುವರೆಗೆ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ವೈದೇಹಿ ಅವರಿಂದ ಚಿಂತನ.
1: ಗಮನಿಸಿದ್ದೀರಾ, ಒಮ್ಮೊಮ್ಮೆ ನಾವೊಬ್ಬ ಹೊಸಬರನ್ನು ನೋಡಿದಾಗ ಅವರ ಬಗ್ಗೆ ನಮಗೇ ತಿಳಿಯದಂತೆ ಒಂದು ಅಭಿಪ್ರಾಯಕ್ಕೆ ಬಂದು ಬಿಡುತ್ತೇವೆ. ಅದು ಅವರ ಸ್ವಭಾವದ ಕುರಿತು ಇರಬಹುದು, ಅವರ ಜಾತಿ ಮತ ಒಳಜಾತಿ ಒಳಮತ ಯಾವುದರ ಕುರಿತು ಇರಬಹುದು. ಮನಸ್ಸು ಅದೇನೇನೋ ಅವರಿಗೆ ಗಂಟು ಹಾಕಿ ತಾನೇ ತೀರ್ಮಾನ ಕೊಡುತ್ತದೆ. ಒಟ್ಟಿನಲ್ಲಿ ಅವರನ್ನು ಒಂದು ಚೌಕಟ್ಟಿನಲ್ಲಿ ಕೂಡಿಸಿಬಿಡುತ್ತದೆ. ಅವರ ಬಗ್ಗೆ ನಮಗೇ ತಿಳಿಯದಂತೆ ಅನೇಕ ವಿಚಾರಗಳನ್ನು ಕಲ್ಪಿಸುತ್ತದೆ. ಅಪರಿಚಿತರ ಕುರಿತು ಕಾರಣವೇ ಇಲ್ಲದೆ ಸಂತೋಷಗೊಳ್ಳುತ್ತದೆ, ಇಲ್ಲ ಕರಕರೆ ಮಾಡಿಕೊಳ್ಳುತ್ತದೆ. ಕೆಲ ಮನುಷ್ಯರ ಚರ್ಯೆಯೋ ನಗೆ ಮಾತು ಚಲನವಲನದ ವೈಖರಿಯೋ ಅವರೊಡನೆ ನಮ್ಮ ನಡನುಡಿಯನ್ನೂ ನಿರ್ಧರಿಸಿಬಿಡುತ್ತದೆ. ನಮ್ಮ ಸಹಜ ನಡವಳಿಕೆಯ ಮೇಲೆಯೇ ಪರಿಣಾಮ ಬೀರುತ್ತದೆ. ಯಾಕದು? ನನಗೊಮ್ಮೆ ಹೀಗಾಯ್ತು. ಮನೆಗೆ ಯಾರೋ ಒಬ್ಬರು ಬಂದಿದ್ರು. ನನಗವರ ಪರಿಚಯ ಸಾಲದು. ಏನೋ ಕೆಲಸದ ಮೇಲೆ ಬಂದಿದ್ದರು, ಮುಗಿದ ಮೇಲೆ ಹೊರಟು ಹೋದ್ರು. ನಾವು ಗಂಡ ಹೆಂಡತಿ ಅವರು ಬಂದ ಕಾರಣದ ಬಗ್ಗೆ ಮಾತಾಡುತ್ತಿದ್ದಂತೆ ಮಾತಿನಂಶ ನಾನು ಅವರು ಇಂಥ ಜಾತಿಯವರಿರಬೇಕು, ಅವರ ನಡಿಗೆ ಮತ್ತು ಉಚ್ಚಾರ ನೋಡಿದ್ರೆ ಹಾಗೆನಿಸುತ್ತದೆ ಖಂಡಿತ ಎಂದು ಹೇಳಿದೆ. ಕೇಳಿ, ನನ್ನ ಪತಿ ಅದಲ್ಲ ಎಂದರು. ಇವರಿಗೆ ಆ ವ್ಯಕ್ತಿಯ ಕೆಲ ಬಂಧು ಬಾಂಧವರ ಪರಿಚಯವಿತ್ತು, ಹಾಗೆ ಅವರ ಸಂಬಂಧಗಳನ್ನು ನನಗೆ ತಿಳಿಸಿದ್ರು. ನಾನಾಗ ಮೌನ ಕುಳಿತೆ. ಇಷ್ಟಕ್ಕೋ ಅವರಿಗೆ ಒಂದು ಜಾತಿ, ಅದರಲ್ಲಿಯೂ ಉಪಜಾತಿಯನ್ನು ನನಗೇ ತಿಳಿಯದಂತೆ ಕಲ್ಪಿಸಿದ್ದನಲ್ಲವೇ? ಹೇಗೆ? ಅದೇನು ಯಾವುದೇ ದ್ವೇಷ ಅಥವಾ ದೋಷರಹಿತ ಊಹೆ ಇರಬಹುದು, ಮಾತಿನಂಶವೇ ಇರಬಹುದು, ಆದರೆ ಅದು ಬಂತಾದರೂ ಹೇಗೆ? ಅಚ್ಚರಿಯಾಯಿತು. ಬೇಕೋ ಬೇಡವೋ, ಮನುಷ್ಯ ಲೋಕದಲ್ಲಿ ಬದುಕುತ್ತಿರುವ ನಾವು ವ್ಯಕ್ತಿಯ ಗುಣ ನಡೆ ನುಡಿ ಚರ್ಯೆ ಮುಂತಾದವುಗಳನ್ನು ನಮಗೇ ಗೊತ್ತಿಲ್ಲದಂತೆ ಗ್ರಹಿಸುತ್ತಾ ಹೋಗುತ್ತೇವೆ. ಆಯಾ ಜನಾಂಗ ಸಮುದಾಯಗಳನ್ನು ಮೊದಲ ದರ್ಶನದಲ್ಲಿ ಗುರುತಿಸಲು ಇವುಗಳನ್ನೇ ಎಷ್ಟೋ ಸಲ ಆಧಾರವಾಗಿ ಇರಿಸಿಕೊಳ್ಳುತ್ತೇವೆ. ಅಗತ್ಯವಾಗಿಯೋ ಅನಗತ್ಯವಾಗಿಯೋ ನಮ್ಮದೇ ಊಹಾತ್ಮಕ ಸಂಬಂಧ ಕಟ್ಟುತ್ತೇವೆ. ಅವರ ಸುತ್ತ ಕಥೆಗಳನ್ನು ಕೂಡ ಅದು ಖಂಡಿತ ನಿಜವೆಂಬಂತೆ ಸೃಷ್ಟಿ ಮಾಡುತ್ತೇವೆ. ನಮ್ಮ ಬಿವಿಕಾರಂತರು ತಾವು ಓದಿದ ಒಂದು ಹಿಂದಿ ಕಥೆಯನ್ನು ಆಗಾಗ ಹೇಳುವುದಿತ್ತು. ಅಲ್ಲೊಂದು ಮನೆ ಕಟ್ಟುತ್ತಿದ್ದಾರೆ. ಕತೆಗಾರ ದಿನ ಹೋಗಿ ಬರುವ ರಸ್ತೆ ಅದು. ಆ ದಾರಿಯಾಗಿ ದಿನ ಹೋಗುತ್ತಾ ಬರುತ್ತಾ ಆತ ಅಲ್ಲಿನ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದಾನೆ. ದಿನವೂ ಒಬ್ಬ ಗಂಡಸು ಮತ್ತು ಅವನೊಡನೆ ಒಬ್ಬ ಹೆಂಗಸು ಜೊತೆಗೊಬ್ಬ ಹುಡುಗಿ ಕಲ್ಲು ಮಣ್ಣು ಹೊರುವ ಬುಟ್ಟಿಯನ್ನು ಕೈಯಿಂದ ಕೈಗೆ ಬದಲಾಯಿಸುವ ಕೆಲಸ ಮಾಡುತ್ತಿದ್ದಾರೆ. ದಿನವೂ ಅವರನ್ನು ನೋಡುತ್ತಾ ಆತ ಪ್ರಾಯಶಃ ಗಂಡಸು ಅವಳ ಗಂಡ, ಹೆಂಗಸು ಅವನ ಹೆಂಡತಿ ಮತ್ತು ಆ ಹುಡುಗಿ ಅವರ ಮಗಳು ಇತ್ಯಾದಿ ಸಂಬಂಧವನ್ನು ಅವನೊಳಗೆ ಕಲ್ಪಿಸುತ್ತಾ ಇದ್ದಾನೆ. ಹಾಗೂ ಅವರ ಮಾತುಕತೆ ಗುನುಗುನು ಜಗಳ ಕಿವಿಗೆ ಬಿದ್ದಾಗೆಲ್ಲ ತನ್ನದೇ ಅರ್ಥ ಕಟ್ಟುತ್ತಾ ಹೋಗುತ್ತಾನೆ. ಕ್ರಮೇಣ ಅವನಿಗೆ ಆ ಮೂರಲ್ಲಿ ಯಾವ ಸಂಬಂಧವೂ ಇಲ್ಲ, ಅವರು ಈ ಮನೆಯ ಕಟ್ಟೋಣ ಪೂರ್ತಿಯಾಗುತ್ತಲೂ ಬೇರೆ ಬೇರೆ ಕಡೆ ಚದುರಿ ಹೋಗುವರು ಎಂದು ತಿಳಿಯುತ್ತದೆ. ಅದುವರೆಗೆ ಅವರ ಕುರಿತು ತನ್ನೊಳಗೆ ಕಟ್ಟಿಕೊಂಡ ಕತೆ ನೆನೆದು ಆತ ನಿಬ್ಬೆರಗು ಆಗುತ್ತಾನೆ ಎಂಬುದು ಕಥಾ ಸಾರಾಂಶ. ಮನುಷ್ಯರ ಕುರಿತು ನಮ್ಮನ್ನು ಮೀರಿ ಒಳಗೊಂದು ಕತೆ ಬೆಳೆಯುತ್ತದೆಯಲ್ಲ. ಪೂರ್ವಕಲ್ಪಿತ ಅಭಿಪ್ರಾಯಗಳು ನಮ್ಮನ್ನು ಕೇಳದೆಯೇ ಬೆಳೆಯುತ್ತವಲ್ಲ. ಇದಕ್ಕೆ ಮದ್ದಿರುವುದು ಕೂಡ ನಮ್ಮಲ್ಲಿಯೇ. ನಮ್ಮನ್ನು ನಾವೇ ಕಾದುಕೊಳ್ಳಬೇಕಾದ ಇಂತಹ ಅಭಿಪ್ರಾಯಗಳಾದರೂ ಎಷ್ಟಿವೆ. ಮನಸ್ಸು ಪ್ರತಿಸಲವೂ ಸರಿಯಾಗಿ ಊಹಿಸುತ್ತದೆ ಎನ್ನಲಾಗದು. ಸತ್ಯವೆಷ್ಟಿದೆಯೋ ಸುಳ್ಳು ಅಷ್ಟೇ ಇರಬಹುದು. ವಿವೇಕ ಬಿಡದೆ ನಮ್ಮ ಮನಸ್ಸನ್ನು ತನ್ನಿಚ್ಛೆಯ ಹಾಗೆ ಊಹಿಸದಂತೆ ನಾವೇ ಕಾಯಬೇಕು. ನಾವೇ ಕಿವಿಹಿಂಡಿ ಬುದ್ಧಿ ಹೇಳಬೇಕು. ಏನು ತೀರ್ಮಾನವಿದ್ರೂ ತುಸು ತಡೆ ಎಂದು ತಡೆಯೊಡ್ಡಬೇಕು. ಅನಗತ್ಯ ವಿಷಯಗಳಿಗೆ ತಲೆ ಹಾಕಬೇಡ ಎಂದು ಬಿಗಿ ಮಾಡಬೇಕು. ನಮ್ಮ ಮನಸ್ಸು ಎಲ್ಲಕ್ಕಿಂತ ಹೆಚ್ಚು ಕೇಳುವುದು ನಮ್ಮ ಮಾತನ್ನೇ ಎಂಬುದನ್ನು ಮರೆತರೆ ಹೇಗೆ? ಸಾಧ್ಯವಾದಷ್ಟು ಇಂತಹ ಕಪೋಲ ಕಲ್ಪನೆಗಳನ್ನು ತಡೆಯಬೇಕಲ್ಲವೇ? ಕೊನೆ ಪಕ್ಷ ಅವು ವಿಕಲ್ಪನೆಗೆ ತಿರುಗುವಾಗಲಾದರೂ ನಮ್ಮ ಎಚ್ಚರ ನಮ್ಮನ್ನು ಕಾಯಲಿ.
0: ಇದುವರೆಗೆ ವೈದೇಹಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಈ ರೀತಿ ಇದೆ. ಮುಂಜಾನೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ, 6:50

ನಿಮಿಷಕ್ಕೆ ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:15 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯ ರಾಗ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ, ದಿನದಲ್ಲಿ ಒಮ್ಮೆಯಾದರೂ ಅದೃಶ್ಯರಾಗುವಂತಹ ಅವಕಾಶ ನಿಮಗೆ ಸಿಕ್ಕಿದ್ರೆ ಹೇಗಿರ್ತಾ ಇತ್ತು? ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999 2222611. ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ನಂಬರ್ 8277038000. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಭಟ್ ಅವರಿಂದ ಬಾನ್ಸರಿ ವಾದನ ಕೇಳುವಿರಿ. 12:05 ವನಿತಾ ವಿಹಾರ, ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಪಶ್ಚಾತ್ತಾಪ, ಬಳಿಕ ಮಡಿಕೇರಿಯ ಮೇಘಾಭಟ್ ಅವರಿಂದ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮ ಮೂಡಿಬರಲಿದೆ. ನಿರ್ವಹಣೆ ಪಿಎಂ ಜಗದೀಶ್. 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ಸ್ವರ ಮಾಧುರ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮ. ಪುಚ್ಚೆಮೊಗರಿನ ಶ್ರೀಮತಿ ಪ್ರೇಮಾ ಜೈನ್ ಮತ್ತು ಬಳಗದವರಿಂದ ಕವಿತೆಗಳನ್ನು ಕೇಳುವಿರಿ. 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ, ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ಐಕಾರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇಲ್ಲಿನ ವಿಜ್ಞಾನಿ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ವಿಷಯ ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅವುಗಳ ಬಳಕೆ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ, ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಯಕ್ಷಕೂಟ ಇವರಿಂದ ಯಕ್ಷಗಾನ ತಾಳಮದ್ದಳೆ ಧ್ರುಮಿಲ ಗಂಧರ್ವ ಪ್ರಸಾರವಾಗಲಿದೆ. ಎಂಟು ಗಂಟೆ 30 ಕೊಂಕಣಿ ಕಾರ್ಯಕ್ರಮ, ರೇಮಂಡ್ ಡಿ ಕುನ್ಹಾ ಅವರಿಂದ ಭಾಷಣ. ವಿಷಯ ಪರಿಸರ ದಿವಸ ಏಕವಿಶ್ಲೇಷಣ್. 9:15 ಸ್ಪಾಟ್ಲೈಟ್, 9:30 ನಿಶಾಗೀತ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರಿಂದ ಪಿಟೀಲು ವಾದನ ಕೇಳುವಿರಿ. 10:30 ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಮೌನೇಶ್ ಕುಮಾರ್ ಚಾವಣಿ ಅವರ ಧ್ವನಿಯಲ್ಲಿ ಕಡಕೋಲ ಮಡಿವಾಳಪ್ಪ ಅವರ ರಚನೆಯ ತತ್ವಪದ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನಾ.

0: ಇಂದಿನ ವಿಷಯ ಮಧುಮೇಹಕ್ಕೆ ಆಹಾರ ಹೇಗಿರಬೇಕು. ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ.
1: ಶುಗರ್ ಲೆವೆಲ್ ಅಂತ ನಾವು ಹೇಳ್ತೀವಿ ದೇಹದಲ್ಲಿ 70-110 ಖಾಲಿ ಹೊಟ್ಟೆಯಲ್ಲಿ ನಮ್ಮ ಶುಗರ್ ಲೆವೆಲ್ ಇರಬೇಕು. ಊಟ ಆದ ಮೇಲೆ 70 ಸಾಧಾರಣ 140-150 ತನಕ ಓಕೆ. ಯಾವಾಗ ಈ ಶುಗರ್ ಲೆವೆಲ್ 130-140 ಕಂಟಿನ್ಯೂಸ್ ಇರ್ತದೆ ನಮ್ಮ ದೇಹದಲ್ಲಿ ನಾವು ಚೆಕ್ ಮಾಡಿದಾಗ ಅದನ್ನು ಪ್ರೀ ಡಯಾಬಿಟಿಸ್ ಲೆವೆಲ್ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟಿಕ್, ಡಯಾಬಿಟಿಕ್, ಪೋಸ್ಟ್ ಡಯಾಬಿಟಿಕ್. ಸೊ ಪ್ರೀ ಡಯಾಬಿಟಿಕ್ ಅಂದರೆ ಒಂದು ನಾರ್ಮಲ್ 130-140 ರೇಂಜಲ್ಲೇ ಇರ್ತದೆ, ಅದರಿಂದ ಜಾಸ್ತಿ ಹೋಗುದಿಲ್ಲ. ಅದನ್ನು ಪ್ರೀ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ, ಪ್ರಮೇಯ ಅಂತ ನಾನು ಏನು ಹೇಳಿದ್ನಲ್ಲ ಅದು. ಮಧುಮೇಹ ಆಗಬೇಕಾದ್ರೆ ಅದು 140 ಕ್ರಾಸ್ ಆಗ್ತದೆ. ಇದು ಸ್ಟಾರ್ಟ್ ಆದಾಗ ಮೊದಲನೆಯ ಲಕ್ಷಣ ನಮಗೆ ಕಂಡು ಬರೋದು ಬಾಯಾರಿಕೆ. ಬಾಯಾರಿಕೆ ಸ್ಟಾರ್ಟ್ ಆಗ್ತದೆ ಮೊದಲನೇದು. ಎರಡನೇದು ಗಡಿಗಡಿ ಮೂತ್ರ ಜಾಸ್ತಿ ಆಗ್ತಾ ಹೋಗುದು, ನಾರ್ಮಲಿ ರಾತ್ರಿ ಟೈಮಲ್ಲಿ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದು, ಇದು ಸೆಕೆಂಡ್ ಲಕ್ಷಣ. ಮೂರನೇದು ಆಯಾಸ, ತಲೆ ಸುತ್ತು ಬರುದು, ಆಯಾಸ ಆಗುದು, ಗಂಟ್ಲು ಒಣಗುವುದು, ಮತ್ತೆ ಎದೆನೋವು ಬರೋದು, ಗಡಿಗಡಿ ತಲೆನೋವು ಬರೋದು. ಸೊ ಇದು ಎಲ್ಲ ನಾರ್ಮಲ್ ಲಕ್ಷಣಗಳು ನಮಗೆ ಕಂಡು ಬರೋದು. ಇದು ಯಾವಾಗ ಲಕ್ಷಣಗಳು ನಮಗೆ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ, ಆ ಟೈಮಲ್ಲಿ ಮೊದಲನೇದಾಗಿ ನಾವು ಸಕ್ಕರೆ, ನಮ್ಮ ನಾರ್ಮಲ್ ಶುಗರ್ ಲೆವೆಲ್ ಅನ್ನು ನೋಡ್ಕೊಳ್ಬೇಕು. ಸೊ ಆಗ ಆ ಲೆವೆಲ್ ಎಷ್ಟು ಇರ್ತದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದು ಪ್ರೀ ಡಯಾಬಿಟಿಕ್ ಅಂದರೆ ಶುಗರ್ ಸ್ಟಾರ್ಟ್ ಆಗಿದೆಯಾ, ಪ್ರಮೇಹನ, ಮಧುಮೇಹನ. ಲಕ್ಷಣಗಳು ಯಾವಾಗ ಈ ಕಂಡು ಬರ್ತದೆ ನಾವು ಆ ಟೈಮಲ್ಲಿ ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡಬೇಕಾಗ್ತದೆ ಯಾವ ಸ್ಟೇಜಲ್ಲಿ ಇದೆ ಅಂತ. ಸೊ ಆ ಟೈಮಲ್ಲಿ ನಾವು ಆಹಾರ ಪಥ್ಯವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೀವಿ ಪೇಷಂಟ್ಗಳಿಗೆ. ಕಂಪ್ಲೀಟ್ ಸ್ಟಾಪ್ ಅಲ್ಲ, ಮಧುಮೇಹ ಅಂದರೆ ಡಯಾಬಿಟಿಸ್ಗೆ ಕಂಪ್ಲೀಟ್ ಆಹಾರ ನಾನು ಕಂಪ್ಲೀಟ್ ಬಂದ್ ಮಾಡ್ತೀನಲ್ಲ, ದೇಹಕ್ಕೆ ಶುಗರ್ ಅಂಶ ಬೇಕೇ ಬೇಕು. ಯಾಕೆಂದ್ರೆ ಹೇಳಿದ್ರೆ ಒಂದು ನಮಗೆ ಎನರ್ಜಿ, ಎರಡನೇದು ಮೆದುಳು ನಮ್ಮ ಫಂಕ್ಷನಿಂಗ್ಗೆ ಬೇಕು ಶುಗರ್. ಹಾಗಾಗಿ ಕಂಟ್ರೋಲ್ಡ್ ಡಯಟ್ ಅಂತ ನಾವೇನು ಹೇಳ್ತೀವಿ. ಬೆಳಿಗ್ಗೆ ಸ್ವಲ್ಪ ನಾರ್ಮಲ್ ನಮ್ಮ ತಿಂಡಿ, ಶುಗರ್ ಅನ್ನು ಹೈ ಇದ್ರೂ ಏನು ಪ್ರಾಬ್ಲಮ್ ಆಗುದಿಲ್ಲ. ಮಧ್ಯಾಹ್ನ ಟೈಮ್ ಬರುವಾಗ ಆ ಫುಡ್ಡನ್ನು ನಾವು 20% ಕಮ್ಮಿ ಮಾಡ್ತೀವಿ. ಸಾಯಂಕಾಲ ಆಗುವಾಗ ಒಂದು 40% ಕಮ್ಮಿ ಮಾಡ್ತೀವಿ. ರಾತ್ರಿ 8 ಒಳಗಡೆ ನಾವು ನಮ್ಮ ಆಹಾರವನ್ನು ಮುಗಿಸ್ಬೇಕು. ನಮಗೆ ಡೈಜೆಷನ್ಗೆ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ ಮಧುಮೇಹ ಬಂದ ಪೇಷಂಟ್ಸ್ಗೆ. ಸೊ ಅಲ್ಲಿಂದ ನಾವು ಕಂಟ್ರೋಲನ್ನು ಮಾಡಬೇಕಾಗ್ತದೆ. ನಾರ್ಮಲಿ ನಮಗೆ ಕಂಡು ಬರುದು ಟೈಪ್ 1 ಟೈಪ್ 2 ಡಯಾಬಿಟಿಸ್. ಈ ಟೈಪ್ 2 ಡಯಾಬಿಟಿಸ್ ಏನು ಪೇಷಂಟ್ಸ್ ಬರ್ತಾರೆ ಅವರಿಗೆ ನಾವು ಶುಗರ್ ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡ್ತೀವಿ. ಒಂದು ಫಾಸ್ಟಿಂಗ್ ಖಾಲಿ ಹೊಟ್ಟೆಯಲ್ಲಿ, ಒಂದು ಊಟ ಆದ ಮೇಲೆ ಶುಗರ್ ಲೆವೆಲ್. ನಾರ್ಮಲ್ ಶುಗರ್ ಲೆವೆಲ್ ಯಾವಾಗ 140-150 ಕ್ರಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ನಾವು ವೆರಿ ಸ್ಟ್ರಿಕ್ಟ್ ಡಯಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸಿಂಪಲ್ ಆಗಿ ಆಯುರ್ವೇದ ಪದ್ಧತಿ ಪ್ರಕಾರ ಬಿಸಿ ನೀರು ಕುಡಿಯುವಂಥದ್ದು. ಸೊ ನಾರ್ಮಲಿ 1-2 ಗ್ಲಾಸ್ ಅನ್ನು ಬಿಸಿ ನೀರನ್ನು ಕುಡಿಯುವಂಥದ್ದು. ಎರಡನೇದು ಮೆಂತೆ, ಮನೆಯಲ್ಲಿ ಈಸಿ ಅವೈಲೇಬಲ್ ಇರೋದು ಮೆಂತೆ. ಸೊ ಮೆಂತೆ ಶುಗರ್ ಕಂಟ್ರೋಲ್ ಮಾಡಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತದೆ. ನೆಕ್ಸ್ಟ್ ಒಂದು 9-10 ಆಗುವಾಗ ಬ್ರೇಕ್ಫಾಸ್ಟ್ ಅನ್ನು ನಾವು ಮಾಡಬೇಕಾಗ್ತದೆ. ಈ ಬ್ರೇಕ್ಫಾಸ್ಟ್ ಅಲ್ಲಿ ನಾರ್ಮಲಿ ಮೈದಾನ ತಗೊಳ್ಬಾರ್ದು, ರವೆಯನ್ನು ತಗೊಳ್ಬಾರ್ದು. ಆದಷ್ಟು ಅಕ್ಕಿ ಇದ್ದದ್ದೇ ಅಂಶಗಳನ್ನು ಸ್ವಲ್ಪ ಕಂಟ್ರೋಲ್ ಆಗಿ, ಮೊದಲನೇ ಒಂದು 2-3 ಇಡ್ಲಿ ತಿನ್ನೋದಾಗಲಿ, 2 ದೋಸೆ ತಿನ್ನೋದಾಗಲಿ. ಸೊ ಈ ರವೆ ಮೈದಾ ಯಾವುದು ಈ ಪಾಲಿಶ್ ಆಗದೇ ಇದ್ದ ದವಸ ಧಾನ್ಯಗಳುಂಟು ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಮಧ್ಯಾಹ್ನ ಊಟದಲ್ಲಿ ಯಾವಾಗಲೂ ಅನ್ನ ಒಟ್ಟಿಗೆ ಸ್ವಲ್ಪ ಈ ಸೊಪ್ಪಿನ ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ. ಯಾಕಂದರೆ ಡಯಾಬಿಟಿಸ್ಗೆ ಫೈಬರ್ ಅಂಶಗಳು ಬೇಕೇ ಬೇಕು. ಡಯಾಬಿಟಿಸ್ ಇದ್ದ ಪೇಷೆಂಟ್ಗಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆಗಳು ಜಾಸ್ತಿ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮಧುಮೇಹಕ್ಕೆ ಆಹಾರ ಹೇಗಿರಬೇಕು. ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ಇದೀಗ ರೈತರಿಗೆ ಸಲಹೆ.
3: ಗಾಂಧಾರಿ ಮೆಣಸಿಗೆ ಮತ್ತೊಂದು ಹೆಸರು ಭೂತ ಮೆಣಸು. ಅಸ್ಸಾಂನ ಭಾಗದಲ್ಲಿ ಇದಕ್ಕೆ ಭೂತ್ ಝಲೋಕಿಯಾ ಎಂದು ಕರೆಯುತ್ತಾರೆ. ಅತ್ಯಂತ ಖಾರದ ಗುಣ ಹೊಂದಿದ ಈ ಮೆಣಸು ನಮ್ಮ ರಾಜ್ಯದಲ್ಲಿ ಕಳೆ ಬೆಳೆಯಾಗಿ ಬೆಳೆಯುತ್ತಿದೆ. ಈ ಮೆಣಸಿನ ಮಾರುಕಟ್ಟೆ ವೈವಿಧ್ಯಮಯ ಗುಣ ಹಾಗೂ ಉಪಬೆಳೆಯಾಗಿ ಇದನ್ನು ಬೆಳೆಸುವಂತಹ ಸಾಧ್ಯತೆ ಹೆಚ್ಚಿದೆ. ತಂಬಾಕಿನ ಇಮ್ಮಡಿ ಕಡುಘಾಟು ಮತ್ತು ಖಾರ, ಇದರ ದೆಸೆಯಿಂದಲೇ ಗಿನ್ನಿಸ್ ದಾಖಲೆ ಸೇರಿದ ಸಂಭಾರವಿದು. ಭೂತಮೆಣಸು ನಮ್ಮ ದೇಶದ ಹೆಮ್ಮೆ. ಅಸ್ಸಾಂ ರಾಜ್ಯದ ಆಸುಪಾಸು ಬಹುತೇಕ ಬೀಡಾಡಿಯಾಗಿ ಬೆಳೆಯುತ್ತಿದ್ದ ಈ ಮೆಣಸಿಗೆ ಈಗ ರಾಜಮರ್ಯಾದೆ. ಭೂತಾನ್ ಮತ್ತು ದಕ್ಷಿಣ ತಟದ ಅಸ್ಸಾಂ ರಾಜ್ಯದ ಮೆಣಸು ಇದು. ನಾಗಾವೀರರಂತೆ ಈ ಮೆಣಸಿಗೆ ಶೌರ್ಯ ಪ್ರತಾಪ ಸಹ ಜಾಸ್ತಿ ಇದೆ. ಹಾಗಾಗಿ ನಾಗಾ ಮೆಣಸು ಎಂದು ಕೂಡ ಇದನ್ನು ಕರೆಯುತ್ತಾರೆ. ತೇಜ್ಪುರ ಎಂಬ ಅಸ್ಸಾಮಿ ನಗರದಲ್ಲಿರುವಂಥ ಇದಕ್ಕೆ ತೇಜ್ಪುರ ಝೋಲೋಕಿಯಾ ಎಂದು ಕರೆಯುತ್ತಾರೆ. ಖಾರ ಅಳೆಯುವ ಒಂದು ವಿಧಾನ ಇದೆ. ಖಾರದ ರುಚಿ ಮರೆಮಾಚಲು ಸಿಹಿ ಬಳಸುತ್ತೇವೆ. ಒಂದು

0: ಸೂಜಿ ಮೊನೆಯಷ್ಟು ನಾಗಾ ಝಲೋಕಿಯ ಮೆಣಸಿನ ಖಾರ ಅಳೆಯಲು ಸುಮಾರು 8,55,000 ಸೂಜಿ ಮೊನೆಯಷ್ಟು ಸಕ್ಕರೆ ತುಣುಕು ಬೇಕು. ಇದರಿಂದಲೇ ಇದರ ಪರಾಕ್ರಮ ನಮಗೆ ತಿಳಿಯುತ್ತದೆ. ಸುಮಾರು 4 ಅಡಿ ಎತ್ತರದವರೆಗೆ ಬೆಳೆಯುವಂತಹ ಗಿಡ ಇದು. ಎಲೆಗಳು ಮೆಣಸಿನಕಾಯಿಯ ಎಲೆಯ ಹಾಗೆ, ಹಳದಿ ಹಸಿರು ಹೂವು, ಶಂಕು ಆಕಾರದ ಕಾಯಿ, ಉದ್ದ ಸುಮಾರು 3 ಇಂಚು, ಅಗಲ ಅದರ ಅರ್ಧದಷ್ಟು, ಹಣ್ಣಾದಾಗ ಕಿತ್ತಳೆ ಕೆಂಪು ಬಣ್ಣ. ಕಿರಿ ಬೀಜದ ಸಂಖ್ಯೆ ಒಳಗೆ ಸುಮಾರು 30-35. 1,000 ಬೀಜ ತೂಗುವ ತೂಕ ಕೇವಲ 0.5 ಗ್ರಾಂ ಮಾತ್ರ. ಒಣ ಬೀಜಗಳನ್ನು ಮುಂದಿನ ಹೊಸ ಸಸಿ ತಯಾರಿಕೆಗೆ ಬಳಸಬಹುದು. ಚಳಿಗಾಲದ ಮುನ್ನಾ ದಿನಗಳಲ್ಲಿ ಸಸಿ ಮಡಿಗಳಿಗೆ ಬೀಜ ಬಿತ್ತಬೇಕು. ಆಗ 6 ಇಂಚು ದಪ್ಪನೆಯ ಮಣ್ಣಿನ ಪದರದಲ್ಲಿ ಸಸಿ ಮೊಳೆಯಲು ಸಹಕಾರಿಯಾಗುತ್ತದೆ. ಮೊಳೆತ ಸಸಿಗೆ ಆರೈಕೆ ಅಗತ್ಯ. 4 ವಾರ ಆರೈಕೆ ಮಾಡಬೇಕು. ಹೊಸ ಸಾಲು ಮಡಿಗಳಿಗೆ ಇವುಗಳನ್ನು ಸ್ಥಾನಾಂತರ ಮಾಡಬಹುದು. ಗೊಬ್ಬರ ನೀರು ಕೊಡುವುದು ಬಹಳ ಸಲೀಸಾಗಿ ನಡೆಯುತ್ತದೆ. ಫಲ ಬಿಡುವುದು ಕೂಡ ಇದು ನಿರಂತರ. ಸೂಕ್ತ ಪರಿಸರ ಇದ್ದರೆ ಇದು ದೀರ್ಘಾಯು. ಬೇಸಿಗೆಯ ಕಡು ಬಿಸಿಲಿಗೆ ಅಥವಾ ಕೃತಕ ವಿಧಾನದ ಮೂಲಕ ಮೆಣಸಿನಕಾಯಿಯನ್ನು ಒಣಗಿಸಿ ಸಂಸ್ಕರಿಸಬಹುದು. ಹಸಿ ಹಾಗೆ ಒಣ ಮೆಣಸಿಗೂ ಕೂಡ ಉತ್ತಮ ಬೇಡಿಕೆ ಇದೆ. ಬಹುತೇಕ ಈ ಮೆಣಸಿನ ತಳಿ ವನ್ಯ ಮೂಲದ್ದು, ಆದ್ದರಿಂದಲೇ ಇದಕ್ಕೆ ಕಾಯಿಲೆಯ ಬಾಧೆ ಕೂಡ ತುಂಬ ಕಡಿಮೆ. ಸರಾಸರಿ ಗಿಡವೊಂದರಲ್ಲಿ 300-400 ಕಾಯಿಗಳು ಬಿಡುತ್ತವೆ, ಅಂದರೆ ವಾರ್ಷಿಕ ಇಳುವರಿ ಸುಮಾರು 200 ಗ್ರಾಂ. ಮೆಣಸಿನ ರಾಸಾಯನಿಕ ಕ್ಯಾಪ್ಸಿಯಾಸಿನ್, ಡೈಹೈಡ್ರೋ ಕ್ಯಾಪ್ಸಿಯಾಸಿನ್ ಕೂಡ ರಾಷ್ಟ್ರೀಯ ತೋಟಗಾರಿಕೆಯ ಮಿಷನ್ನ ಅಡಿಯಲ್ಲಿ ಅಸ್ಸಾಂ ಮತ್ತು ಇತರ ರಾಜ್ಯಗಳಲ್ಲಿ ಈ ಮೆಣಸಿನ ವಾಣಿಜ್ಯ ಕೃಷಿಗೆ ಹೆಚ್ಚಿನ ಉತ್ತೇಜನ ದೊರೆಯುತ್ತದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು ಮರಿಯಾಲೊಡು ಮದತ್ತು ಪೋಯಿನ ಕೊಡೆತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಕೊಡೆ ಕೊನೋದು ಒಲ್ಪಾಂಡಲ ಮದತ್ತದು ಪೋದು ಬರ್ಸ ಬನ್ನಗ ಕೊಡೆ ಇಜ್ಜಂದೆ ಆಯ್ನ ಪ್ರಸಂಗಲು ಇತ್ತಂಡ ಎಂಕ್ಲೆ ನೊಟ್ಟುಗು ಈ ಸರ್ತಿ ನಿಕಲು ಪಟ್ಟೊನೊಲಿ. ಲಿಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು 1 1 9 9 9 STD ಕೋಡ್ 0 8 2 4 ಮೊಬೈಲ್ 8 2 7 7 0 3 8 0 0 0. ಅಪಗಂಡ ಶ್ರೋತೃಲೆ, ಮರಿಯಲಡು ಮದತ್ತು ಪೋಯಿನ ಕೊಡೆತ ನೆನಪು ಎಂಕ್ಲೆ ನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

0: ದವರು
1: ರಾವಣ ನಿನಗೆಂತ ಹುಚ್ಚು ಹಿಡಿದಿದೆ?
2: ಯಾಕೆ
1: ರಾಮನೆಂದರೆ ಯಾರೆಂದು ತಿಳಿದಿರುವೆ?
2: ಏನ್
1: ದೇವತೆಗಳ ದೂರಿನಿಂದ ಭೂಭಾರಕರನ್ನ ದುಷ್ಟರನ್ನ ಸಂಹರಿಸಲೆಂದು ಶ್ರೀಮನ್ ನಾರಾಯಣನೇ ನರನಾಗಿ ಜನಿಸಿದ್ದಾನೆ. ಅವನನ್ನು ನೀನು ತಂಟೆಗೆ ಹೋಗುವುದೇ?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
3: ಹಲೋ ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಮರಿಯಾಲೊಡು ಮದತ್ತು ಪೋಯಿನ ಕೊಡೆತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಕೊಡೆ ಕೊನೋದು ಒಲ್ಪಾಂಡಲ ಮದತದು ಪೋದು ಬರ್ಸ ಬನ್ನಗ ಕೊಡೆ ಇಜ್ಜಂದೆ ಆಯ್ನ ಪ್ರಸಂಗಲು ಇತ್ತಂಡ ಎಂಕ್ಲೆ ನೊಟ್ಟುಗು ಈ ಸರ್ತಿ ನಿಕುಲು ಪಟ್ಟೊನೊಲಿ. ಲಿಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ. ಎಸ್ಟಿಡಿ ಕೋಡ್ 08244. ಮೊಬೈಲ್ 8272703000. ಅಪಗಂಡ ಶ್ರೋತೃಲೆ, ಮರಿಯಲಡು ಮದತ್ತು ಪೋಯಿನ ಕೊಡೆತ ನೆನಪು ಎಂಕ್ಲೆ ನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
4: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ

0: ಸಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ, ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ.

ಒಳ್ಳೂರು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ಕುವೆಂಪು ಅವರ ರಚನೆಯ ಸ್ವರ್ಗವೇ ಭೂಮಿಯೊಳೆರೆದಿರೆ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಪುಷ್ಪ ಜಗದೀಶ್.

ಎಂ ಎಸ್ ಶೀಲಾ ಹಾಗೂ ರಾಜ್ಕುಮಾರ್ ಭಾರತಿ ಹಾಡಿರುವ ವಿ ಸೀತಾರಾಮ್ ಅವರ ರಚನೆ ನಮ್ಮ ಮನೆಯಂಗಳದಿ.

0: ಸದಾರಿ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್,
0: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು,
1: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
0: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
1: ವೆಬ್ ವಿಳಾಸ www.vipsputtooru.org.
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಪುತ್ತೂರು.
1: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
2: ಆಕಾಶವಾಣಿ ಮಂಗಳೂರು. ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. ಇದರ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಭಾಗವಹಿಸಲಿದ್ದಾರೆ. ತಪ್ಪದೆ ಕೇಳಿ ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಶುಕ್ರವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
0: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
2: ಭವಿಷ್ಯದ ಕನಸುಗಳಿಗೆ ಹೊಸ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ 71% ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ 7.7% ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ಧತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜಿನಿ ಪ್ರಸಾರವಾಗಲಿದೆ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
5: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ರಾಗರಂಜಿನಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭಾಗ್ಯವಂತರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ, ಸಾಹಿತ್ಯ ಶ್ರೀ ಉದಯಶಂಕರ್, ಸಂಗೀತ TG ಲಿಂಗಪ್ಪ.
9: ಓ ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ

ನಾಗಮಂಡಲ ಚಿತ್ರಕ್ಕಾಗಿ ಸಂಗೀತ ಕಟ್ಟಿ ಹಾಡಿರುವ ಗೀತೆ. ಸಾಹಿತ್ಯ ಗೋಪಾಲ್ ಯಾಜ್ಞಿಕ್, ಸಂಗೀತ ಸಿ ಅಶ್ವಥ್.

ರಾಗರಂಜನೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಮುಗ್ಗಿನ ಮನಸ್ಸು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಜಯಂತ್ ಕಾಯ್ಕಿಣಿ ಅವರ ರಚನೆ. ಸಂಗೀತ ಮನೋಮೂರ್ತಿ.

ಮಹಾಲಕ್ಷ್ಮಿ ಅಯ್ಯರ್ ಅವರ ಧ್ವನಿಯಲ್ಲಿ ಅರಸು ಚಿತ್ರದ ಗೀತೆ, ಸಾಹಿತ್ಯ ರಾಮನಾರಾಯಣ್, ಸಂಗೀತ ಜೋಶ್ವಾ ಶ್ರೀಧರ್.

0: ಮೂಕಾಂಬಿಕ ಫಿಲ್ಮ್ಸ್ ಅರ್ಪಿಸುವ ಪ್ರಜ್ವಲ್ ದೇವರಾಜ್, ತರುಣ್, ದುನಿಯಾ ವಿಜಿ, ಕಿರತ್ ಭಟ್ಟಲ್.
1: ಮಿಲನ ಚಿತ್ರಕ್ಕಾಗಿ ಸುರೇಶ್ ಪೀಟರ್ಸ್, ಚೈತ್ರ ಹಾಗೂ ಸ್ಟೀಫನ್ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಮತ್ತೊಮ್ಮೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವಂತಹ ಅಂಬಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಕಟಾರಿ ವೀರ ಸುರಸುಂದರಾಂಗಿ ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ರಚಿಸಿದ ಗೀತೆಗೆ ಧ್ವನಿಯಾಗಿದ್ದಾರೆ ಹೇಮಂತ್ ಹಾಗೂ ಅನುರಾಧ ಭಟ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ಮುಂಜಾನೆ 10:30 ಹೃದಯ ರಾಗ ಕಾರ್ಯಕ್ರಮದಲ್ಲಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ವಿಷಯ, ದಿನದಲ್ಲಿ ಒಮ್ಮೆ ಅದೃಶ್ಯರಾಗುವ ಅಥವಾ ಮಾಯವಾಗುವ ವರ ನಮಗಿರುತ್ತಿದ್ದರೆ ಹೇಗಿರ್ತಾ ಇತ್ತು? ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 2211999 2222611, STD ಸಂಖ್ಯೆ 0824, ಮೊಬೈಲ್ ನಂಬರ್ 8277038000. ಆಕಾಶವಾಣಿ ಮಂಗಳೂರು, ಸಮಯ 9:00, ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಬಿ ಕೃಷ್ಣ ಕಾರಂತ್ ಹಾಡಿರುವ ಜಿ ರಾಮ ಉದೂರ್ ಅವರ ರಚನೆ ಆಬಾನಲಿ ನವಸಂಭ್ರಮ.

ಇದುವರೆಗೆ ಸುಗಮ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಏಜೆಂಟ್ ವಿನೋದ್ ಚಿತ್ರಕ್ಕಾಗಿ ನಂದಿನಿ ಶ್ರೀಕರ್, ಮೌಜಾಮ್, ರಿಜ್ವಾನ್ ಹಾಗೂ ಇತರರು ಹಾಡಿರುವ ಗೀತೆ. ರಚನೆ ನೀಲೇಶ್ ಮಿಶ್ರಾ, ಸಂಗೀತ ಪ್ರೀತಮ್.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕಯಾಮತ್ ಸೆ ಕಯಾಮತ್ ತಕ್ ಚಿತ್ರದ ಗೀತೆ, ರಚನೆ ಮಜ್ರೂ ಸುಲ್ತಾನ್ಪುರಿ, ಸಂಗೀತ ಆನಂದ್ ಮಿಲಿಂದ್.

ಮತ್ತೊಮ್ಮೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕ್ಯೂಂ ಕಿ ಚಿತ್ರದ ಗೀತೆ. ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಿಯಾ.

ಹಿಂದಿ ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ರೋಜಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆ, ಸಾಹಿತ್ಯ ಪಿ ಕೆ ಮಿಶ್ರಾ, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

0: ತಾಳ್ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆಯನ್ನು ಕೇಳಿದ್ದೀರಿ. ಸಾಹಿತ್ಯ ಬರೆದವರು ಸಮೀರ್, ಸಂಗೀತ ಹಿಮೇಶ್ ರೇಷಮ್ಯ, ಸಂಗೀತ ಎಆರ್ ರೆಹಮಾನ್. ಮುಂದಿನ ಗೀತೆ ಆವಾರ ಪಂಚ್ ಚಿತ್ರಕ್ಕಾಗಿ ಮುಸ್ತಫಾ ಜಾಹೀದ್ ಹಾಡಿರುವ ಗೀತೆ. ಸಾಹಿತ್ಯ ಸಾಯಿದ್ ಕದ್ರಿ, ಸಂಗೀತ ಪ್ರೀತಮ್.
1: I dreamed of a world where our love would never end. This is my promise.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಬಂಧನ್ ಚಿತ್ರದ ಗೀತೆ ಹಾಡಿದರೆ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ, ಸಾಹಿತ್ಯ ಭೈರವ್ ಅರುಣ್, ಸಂಗೀತ ಆನಂದ್ ರಾಜ್ ಆನಂದ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಮುಂದೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಜೀವನ ಅನ್ನೋದೇ ಒಂದು ಮ್ಯಾಜಿಕ್. ಯಾವ ಕ್ಷಣದಲ್ಲಿ ಏನು ಆಗ್ಬೋದು ಅನ್ನೋ ಅಂದಾಜೇ ಇರಲ್ಲ. ಹಾಗಿರುವಾಗ ಎಲ್ಲೋ ಒಂದು ಕಡೆ ಮ್ಯಾಜಿಕ್ ಶೋ ನೋಡಿದಾಗ ಅಲ್ಲಿ ಜಾದುಗಾರ ಯಾರನ್ನು ಮಾಯ ಮಾಡಿದಾಗ ನಮಗೂ ಒಮ್ಮೆಮ್ಮೆ ಅನಿಸಿರ್ಬೋದು, ನಾವು ಮಾಯ ಆಗುವ ಹಾಗೆ ಇರ್ತಿದ್ರೆ ಅಂತ. ಇವತ್ತಿನ ಹೃದಯರಾಗದಲ್ಲಿ ನಿಮ್ಮ ಮಾಯವಾಗಬೇಕು ಅನ್ನೋ ಅನಿಸಿಕೆಗೆ ಒಂದು ಮೂರ್ತ ರೂಪ ನೀಡುತ್ತಾ, ದಿನದಲ್ಲಿ ಒಮ್ಮೆ ಮಾಯವಾಗುವ ಅಥವಾ ಅದೃಶ್ಯರಾಗುವ ವರ ಸಿಕ್ಕಿದ್ರೆ ಏನು ಮಾಡ್ತೀರಿ ಅನ್ನೋ ನಿಮ್ಮ ಕಲ್ಪನೆಗೆ ಕಿವಿಯಾಗಲು ನಾನು ರಾಕೇಶ್ ಶೆಟ್ಟಿ, ನನ್ನ ಜೊತೆ ತ್ರಿವೇಣಿ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಮೊದಲನೆಯ ಅದೃಶ್ಯರಾಗುವ ಕರೆ ಯಾರದು ಕೇಳುವ? ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್.
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡುದು ಸರ್.
0: ನೀವು ಹೇಳ್ಬೇಕು ಅಂತೇಳಿ ನಾನು ಸುಮ್ಮನೆ ಕೂತದ್ದು. ಅಂದ್ರೆ ಈಗ ಮಾಯ ಆಗುವಂತ
1: ಪರಿಚಯ ಇರ್ಬೋದು ಸರ್.
0: ಹೌದು,
1: ಪರಿಚಯ ಇರ್ಬೋದು. ನೋಡ್ಲಿಲ್ಲದಿದ್ರೆ ನನಗೆ ಸರ್ ತುಂಬಾ ಎಲ್ಲರದ್ದು ಪರಿಚಯ ಆಯ್ತು ಸರ್.
0: ಅಲ್ವಾ, ಖಂಡಿತ. ಓಕೆ, ಯಾವ ಹಾಡು ಬೇಕಿತ್ತು ಮೇಡಮ್ ಇವತ್ತು?
1: ನನಗೆ ಒಂದು ಸಿನಿಮಾದ ಕತೆ ಚಿತ್ರದಿಂದ ಕನ್ನಡ ಒನ್ನುಡಿ ದೇವಿಯನ್ನು ಪೂಜಿಸುವೆನು, ಆರಾಧಿಸುವೆ ಅಂತ.
0: ಖಂಡಿತವಾಗ್ಲೂ ಆರಾಧಿಸಬೇಕು ನಾವು ಕನ್ನಡದ.
1: ಹೌದು ಸರ್, ನೀವು ಹೇಳಿದ್ದು ಸರಿ. ಒಂದು ವಸ್ತುಗಳನ್ನು ನಾವು ನೋಡ್ಲಿಕ್ಕೆ ಅಂತ ಹೋಗ್ತೇವೆ ಸರ್, ಅಲ್ಲಿ ಮಾಯ ಆದ್ರೆ ನನಗೆ ತುಂಬಾ ಅದು ಏನಾಯ್ತು ಅಂತ ಒಂದು ಬೇಸರ ಆಗ್ತದಲ್ಲ ಸರ್.
0: ನಾನು ಹೇಳಿದ್ದು ವಸ್ತು ನೋಡ್ಲಿಕ್ಕೆ ಅಲ್ಲ,
1: ಹೋಗಿದ್ದೇನೆ ಸರ್. ಅಲ್ಲಿ ಒಬ್ರು ಇದ್ರು, ಅವರನ್ನು ನೋಡ್ಲಿಕ್ಕೆ ಅಂತ ಹೋಗದ್ದು ಸರ್.

0: ಆವಾಗ ಅವರಲ್ಲಿ ಇಲ್ಲ ಸರ್, ಆಗ ನನಗೆ ಇವರು ಏನಾದ್ರು ಅಂತ ನನಗೆ ಒಂದು ಅನಿಸಿಕೆ ಆಯ್ತು ಸರ್.
1: ಓಕೆ, ಈಗ ನಾನು ಕೇಳಿದ್ದು ಸರಸ್ವತಿ ಅವರೇ, ಸರಸ್ವತಿ ಅವರೇ, ನಾನು ಕೇಳಿದ್ದು ಅದಲ್ಲ. ನಾನು ಕೇಳಿದ್ದು ಸಪೋಸ್ ನಮಗೆ ಮಾಯ ಆಗುವಂತ ವರ ಸಿಕ್ಕಿದ್ರೆ ಅಂತ ಹೇಳಿದ್ರೆ, ನಮಗೆ ಬೇರೆಯವರು ಮಾಯ ಆಗೋದು ಬೇಡ, ನಮಗೆ ನಮಗೆ ನಮಗೆ ಎಲ್ಲಿಯಾದ್ರೂ
0: ಮಾಯ ಆಗುವ ವರ ಸಿಕ್ಕಿದ್ರೆ ನಮಗೆ ನೀವೇನ್ ಮಾಡ್ತದೆ? ನಮಗೆ ಸಿಕ್ಕುವ ವರ ಮಾಯಾದ್ರೆ ನಮಗೆ ತುಂಬಾ ಬೇಸರ ಆಗ್ತದಲ್ಲ ಸರ್.
1: ಎಂತ ಮೇಡಮ್, ನಿಮಗೆ ಬೇಸರ ಆದ್ರೆ ಹೇಗೆ? ನಾವು ಖುಷಿಯಲ್ಲಿ ಹಾರಾಡ್ತೇವೆ ಮಾಯ ಆಗುವಂತ ಅವಕಾಶ ಸಿಕ್ಕಿದ್ರೆ. ಯಾವ ಯಾವ ಸಂದರ್ಭದಲ್ಲೆಲ್ಲ ಮಾಯ ಆಗಬಹುದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇರ್ತೇವೆ.
0: ನಮಗೆ ಅದು ಏನಾಯ್ತು ಅಂತ ಬೇಸರ ಆಗುದಿಲ್ಲ ಸರ್.
1: ಯಾವುದಕ್ಕೆ?
0: ಇದು ನಮ್ಮ ವಸ್ತು ಒಂದು ಮಾಯ ಆದ್ರೆ.
1: ನಮ್ಮ ವಸ್ತು ಮಾಯ ಆಗೋದು ಬೇಡ ಮೇಡಮ್. ನಾನು ಹೇಳಿದ್ದು ನಾವು ಮ್ಯಾಜಿಕ್ ಶೋ ತರ ಒಂದು ಗಳಿಗೆಗೆ, ಒಂದು ಅರ್ಧ ಗಂಟೆಗೆ, ಒಂದು ಗಂಟೆಗೆ, ಅಥವಾ ಒಂದು 10 ನಿಮಿಷಕ್ಕೆ ನಾವು ಮಾಯ ಆಗುವಂತದ್ದು. ಹಾ, ಹಾಗೆ ಹಾಗೆ ಹೇಳಿದ್ದು. ಹಾಗೆ ಆ ರೀತಿ ಏನಾದ್ರೂ ಆದ್ರೆ ಅಲ್ವಾ? ಕರೆಕ್ಟ್
0: ಅಷ್ಟೆಲ್ಲ ಆದ್ರೆ ಸರ್ ನಮ್ಗೆ ತುಂಬಾ ಖುಷಿ ಅಲ್ಲ ಸರ್
1: ಅಲ್ವಾ? ಒಂದು 10 ನಿಮಿಷದ ವಿಷಯದಲ್ಲಿ ನಾವು ಒಂದು
0: ಎಲ್ಲಿಗೆ ಹೋದ್ರು ಅಂತ
1: ಅಲ್ವಾ?
0: ಮನಸ್ಸಿನಲ್ಲಿ ನಮ್ಮ ಮನಸ್ಸೇ ಬೇರೆ ಕಡೆಯಲ್ಲಿ ಇರ್ತದೆ.
1: ಖಂಡಿತ ಖಂಡಿತ, ನಿಜ. ಥ್ಯಾಂಕ್ ಯು ಸರಸ್ವತಿ ಅವರೇ, ಇದೇ ರೀತಿ ಕರೆ ಮಾಡ್ತಾ ಇರಿ. ಓಕೆ, ನಿಮ್ಮ ನೆಚ್ಚಿನ ಗೀತೆ ಒಂದು ಸಿನಿಮಾ ಕಥೆಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಈ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ.

0: ದಿನದಲ್ಲೊಮ್ಮೆ ಮಾಯವಾಗುವಂಥ ವರ ಸಿಕ್ಕಿದ್ರೆ ಏನ್ ಮಾಡ್ತೀರಿ, ಹೇಗಿರ್ಬೋದು ಅನ್ನೋದನ್ನು ಹೇಳಲಿಕ್ಕೆ ನಮ್ಮ ಜೊತೆ ಇರೋರು. ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ,
1: ನಾನು ಇಸ್ಮಾಯಿಲ್ ಕಲ್ಲಾಡಿ.
0: ಎಸ್ ಇಸ್ಮಾಯಿಲ್ ಅವರೇ, ನಿಮ್ಮ ಸ್ವರ ಕೇಳುವಾಗಲೇ ಗೊತ್ತಾಗ್ತದೆ ನೀವು ಅಂತೇಳಿ. ಹೇಗಿದ್ದೀರಿ ಇಸ್ಮಾಯಿಲ್ ಅವರೇ?
1: ಹಾ, ಸೌಖ್ಯ.
0: ಓಕೆ, ಸೊ ಇವತ್ತಿನ ವಿಷಯ ಗೊತ್ತಲ್ಲ?
1: ಗೊತ್ತುಂಟು, ಎರಡು ವಾರ ಕಾಲ್ ಮಾಡಲಿಲ್ಲ, ಎರಡು ಸಲ. ಒಂದ್ ದಿವಸ ಭಾರಿ ಮಳೆ, ಮೊನ್ನೆ ಒಂದ್ ದಿವಸ ನಮ್ಮದೊಂದು ಇದರಲ್ಲಿ ಊರಲ್ಲಿಂದು ಮರಣ ಆಯ್ತು, ಅದಕ್ಕೆ ಹೋಗಿದ್ದೆ. ಇದು ಮೂರನೇ ಇದಾಯ್ತು, ಅದಕ್ಕೆ ಕಾಲ್ ಮಾಡಿದ್ದು.
0: ಒಳ್ಳೇದಾಯ್ತು. ಸೊ ಇವತ್ತು ಯಾವ ಹಾಡು ಬೇಕಿತ್ತು ನಿಮಗೆ
1: ಅಂದ್ರೆ? ನಾನು ಈಗ ನೋಡಿ, ಮಾಯವಾಗುವ ವಿಷಯಕ್ಕೆ ನಾನು ಹಾಡು ಕೇಳಿದ್ರು, ನೀವು ಕೇಳಿದ್ರು ನನ್ನನ್ನು, ಅದಕ್ಕೆ ಮಾಯಾವಿ ಮಾಯಾವಿ ಮಾಯ ಮಾಡು ನನ್ನ ಹಾಡು ಬೇಕು.
0: ಓಕೆ, ಖಂಡಿತ ಖಂಡಿತ ಪ್ರಸಾರ ಮಾಡುವ.
1: ಲೈಫ್ ಇಸ್ ಟೇನಿ ಚಿತ್ರದ್ದು.
0: ಹೌದು ಹೌದು,
1: ಅದೇ. ನಾನು ಒಂದೊತ್ತು ಇಲ್ಲದೆ ಒಂದು ದಿನ ಮಾಯವಾಗಿ ಮತ್ತೆ ಮರು ದಿವಸ ನಾನೇ ಆಗಿರುವುದಾದರೆ, ನಾನು ಮತ್ತೆ ಈಗಿದ್ದರಿಂದ ಯೌವನ ರೂಪ ಧರಿಸಿ ಬರುತ್ತೇನಂತ ಒಂದು.
0: ಓಕೆ,
1: ಆದರೆ ನಡುವೆ ಸ್ವರ್ಗ ನರಕ ಉಂಟಾ? ಇರುವುದಾದರೆ ಬಾನಲ್ಲಿರುವುದ, ಭೂಮಿ ಅಡಿಯಲ್ಲಿರುವುದ? ನಮ್ಮ ಪೂರ್ವಜರು ಸ್ವರ್ಗದಲ್ಲಿದ್ದಾರೋ ನರಕದಲ್ಲಿದ್ದಾರೋ ಎಂದು ನೋಡಿ ಬಂದು ಭೂಲೋಕದ ಜನರಿಗೆ ನಾ ಕಂಡ ದೃಶ್ಯದ ವಿವರಣೆ ನೀಡುತ್ತಿದ್ದೆ.
0: ಶಬ್ಬಾಷ್.
1: ದೇವರು ಕಾಣ ಸಿಕ್ಕಿದ್ರೆ ತಪ್ಪನ್ನು ಮನ್ನಿಸುದೇವ ಎಂದು ಬೇಡಿಕೊಳ್ಳುತ್ತಿದ್ದೆ.
0: ಓಕೆ ಓಕೆ, ಬೇರೆ ಅಷ್ಟೇ ಕೇಳ್ತೀರಾ? ಈಗ ದೇವರು ಸಿಕ್ಕಿದ್ರೆ ನೀವು ಖಾಲಿ ತಪ್ಪನ್ನು ಮನ್ನಿಸು ಅಂತ ಮಾತ್ರ ಕೇಳೋದಾ?
1: ಎಂತ ಹೇಳಿ?
0: ಈಗ ದೇವರು ಸಿಕ್ಕಿದ್ರೆ ನಮ್ಮ ತಪ್ಪನ್ನು ಮನ್ನಿಸು ಅಂತ ಕೇಳ್ತೀರಿ ಅಂತ ಹೇಳಿದ್ರಲ್ವ, ಅಷ್ಟು ಮಾತ್ರ ಬೇರೆ ಏನಾದರೂ ಕೇಳ್ತೀರಿ?
1: ದೇವಲೋಕಕ್ಕೆಲ್ಲ ಹೋಗಿ ಸುತ್ತಾಡಿ ಬಂದೆಲ್ಲ ಇಲ್ಲಿ ಊರಲ್ಲಿ ಭೂಲೋಕದ ಜನರಿಗೆ ವಿಷಯ ತಿಳಿಸುವುದಾದ್ರೆ ದೇವರ ಹತ್ರ ಬೇಡಿಕೊಳ್ತಿದ್ದೆ ಅಂತ, ನನ್ನ ತಪ್ಪನ್ನು ಮನ್ನಿಸು ಅಂತ.
0: ಹಾ, ಹಾಗೆ. ಸೂಪರ್ ಸೂಪರ್ ಸೂಪರ್. ಅಂತೂ ಇಂತೂ ನೀವು ಒಂದು ರೌಂಡ್ ಮೂರು ಲೋಕ ತಿರುಗುವಂತ ಪ್ಲಾನ್ ಅಲ್ಲಿ ಇದ್ದೀರಿ ಮಾಯ ಆಗಿ ಅಲ್ವಾ? ಅದರೊಟ್ಟಿಗೆ ಅದರೊಟ್ಟಿಗೆ ಮತ್ತೆ ಯೌವನ ಬೇಕು
1: ಅಲ್ಲ? ನಾಟಕ ಉಂಟಲ್ಲ, ಯಾವುದು ಮಗನಿಂದ
0: ಕರೆಕ್ಟ್. ಸೂಪರ್ ಸರ್, ಸೂಪರ್. ನಿಮ್ಮ ಕಲ್ಪನೆ ನಿಜ ಆಗಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಾಯ್ತು ಅಲ್ವಾ, ಒಂದು ರೌಂಡ್ ಹೋಗಿ ಬರುವಂತದ್ದೆಲ್ಲ. ತುಂಬಾ ಖುಷಿ ಆಯ್ತು ಇಸ್ಮಾಯಿಲ್ ಅವರೇ ನೀವು ಕರೆ ಮಾಡಿದ್ರಿಂದಾಗಿ. ಓಕೆ, ನೀವು ಕೇಳಿದಂತಹ ಒಂದು ಸುಂದರವಾದ ಹಾಡು ಲೈಫ್ ಇಷ್ಟೇನೆ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.

0: ಮಾಯವಾಗಿ ಏನೇನು ಮಾಡಬಹುದು ಅನ್ನುವ ಕಲ್ಪನೆಯನ್ನ ಹೇಳಲಿಕ್ಕೆ ನಮ್ಮ ಜೊತೆ ಇರುವವರು. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ಯಾರಿದು?
1: ಮೂಡಪ್ಪ ಅಂತ, ಕುದುರೆಮುಖದಿಂದ.
0: ಕುದುರೆಮುಖದಿಂದ ಮೂಡಪ್ಪ ಅವರು. ಹೇಳಿ ಸರ್, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀವಿ ಸರ್.
0: ಓಕೆ. ಕುದುರೆಮುಖದಲ್ಲಿ ಮಳೆ ಇದೆಯಾ?
1: ಹೇಗಿದ್ದೀರಿ ಸರ್?
0: ಹಾಂ, ನಾವು
1: ನೀವು ನಿಮ್ಮ
0: ಚೆನ್ನಾಗಿದ್ದೀವಿ.
1: ಸಿಬ್ಬಂದಿ ಎಲ್ಲ ಹೇಗಿದ್ದೀರಿ ಸರ್?
0: ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ.
1: ಓಕೆ.
0: ಕುದುರೆಮುಖದಲ್ಲಿ ಮಳೆ ಇದೆಯಾ?
1: ಸ್ವಲ್ಪ ಸ್ವಲ್ಪ ಇದೆ ಸರ್, ತುಂಬ ಇದೆ.
0: ಓಕೆ. ಯಾವ ಹಾಡು ಬೇಕಿತ್ತು?
1: ಇದು ಸರ್, ಹೇಳಿನಲ್ಲ, ಕನ್ನಡತಿ ನಮ್ಮೊಡತಿ, ಪುನರ್ಜನ್ಮ, ಬ್ಲಾಕ್ ಅಂಡ್ ವೈಟ್ ಮೂವಿ, ರಾಜ್ಕುಮಾರ್.
0: ಓಕೆ,
1: ಪುನರ್ಜನ್ಮ ಅಭಿನಯ ಇದ್ದು ಸರ್.
0: ಖಂಡಿತ ಖಂಡಿತ ಖಂಡಿತ ಪ್ರಸಾರ ಮಾಡುವ. ಸೊ ಇವತ್ತಿನ ವಿಷಯ ಗೊತ್ತಲ್ವಾ?
1: ಗೊತ್ತು ಸರ್, ಮಾಯ ಆಗೋ ವಿಚಾರ.
0: ಹಾ, ಎಲ್ಲಿಯಾದ್ರೂ ಒಂದು ಕ್ಷಣಕ್ಕೆ ನಮಗೆ ಮಾಯ ಆಗುವಂತ ಒಂದು ವರ ಇದ್ರೆ ಹೇಗಿರ್ಬೋದು? ನೀವೇನ್ ಮಾಡ್ತಾ ಇದ್ರಿ?
1: ಆ ತರ ವರ ಏನಾದ್ರೂ ಬಂದ್ರೆ ನನಗೆ ಒಂದು ಗಂಟೆ ಮಾಯ ಆಗ್ಬಿಟ್ರೆ ಎಲ್ಲ ಹೋಗಿ ಸುತ್ತಗಂಡು ನೋಡ್ಕೊಂಡು ಬಂದ್ಬಿಡ್ಬೋದು ಸರ್. ಎಲ್ಲ ನಮ್ಮ ರಿಲೇಟಿವ್ಸ್, ಅದು ಇದು, ನಮ್ಮ ಫ್ಯಾಮಿಲಿ, ನಮ್ಮ ಮಗ ಫಾರಿನ್ ಆಗಿದ್ದಾನೆ, ಅವನು ನೋಡ್ಕೊಂಡ್ ಬಂದ್ಬಿಡ್ಬೋದು.
0: ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ, ಮಾಯ ಆಗಿ ಫಾರಿನ್ ಹೋಗೋದು ಅಲ್ವಾ?
1: ನಮ್ಮ ಮಗ ಇದರಲ್ಲಿ, ನಾನು ಸರ್ ನ್ಯೂ ಜೆರ್ಸಿ ಅಂತ ಹೇಳಿ ಇದರಲ್ಲಿ.
0: ಓಹೋ, ನ್ಯೂ ಜೆರ್ಸಿಯಲ್ಲಿ, ಅಮೆರಿಕದಲ್ಲಿ.
1: ಹೌದು ಸರ್, ಅವ್ರನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಡ್ಬೋದು ಅನಿಸ್ತಾ ಇದೆ ನನಗೆ.
0: ಅಲ್ವಾ ಅಲ್ವಾ,
1: ಹೌದು ಸರ್,
0: ಖಂಡಿತ. ಸೊ ನೀವು ಅಮೆರಿಕಕ್ಕೆ ಹೋಗುವ ಕನಸು ಕಾಣ್ತಾ ಇದ್ದೀರಿ ಮಾಯಾಗಿ ಅಲ್ವಾ? ಖಂಡಿತ ಖಂಡಿತ, ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸೊ ಇದೇ ರೀತಿ ಕರೆ ಮಾಡ್ತಾ ಇರಿ ಸರ್. ನಿಮ್ಮ ನೀವು ಕೇಳಿದಂತ ಒಂದು ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗ್ತಾ ಇದೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ.
1: ಹೌದು ಸರ್,
0: ಖಂಡಿತ.

0: ಅದೃಶ್ಯರಾಗುವ ಅವಕಾಶ ಸಿಕ್ಕಿದ್ರೆ ಯಾವ ಕ್ಷಣದಲ್ಲಿ ಅದೃಶ್ಯರಾಗಬಹುದು, ಆ ಕ್ಷಣ ಯಾಕೆ ಅನ್ನೋದನ್ನ ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ,
1: ನಾನು ಉಜಿರೆಯಿಂದ ಕಮಲ ಮಾತಾಡ್ದು ಸರ್.
0: ಉಜಿರೆಯಿಂದ ಕಮಲ ಅವರು, ಹೇಗಿದ್ದೀರಿ?
1: ಚೆನ್ನಾಗಿದ್ದೆ ಸರ್. ನೀವೆಲ್ಲರೂ?
0: ನಾವೆಲ್ಲ ಸೌಖ್ಯವಾಗಿದ್ದೇವೆ. ಹಾಗೆ ಯಾವ ಹಾಡು ಬೇಕಿತ್ತು
1: ನಂಗೆ? ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಿಂದ.

0: ಅದು ಪ್ರಸಾರ ಮಾಡಿ ಸರ್.
1: ಪ್ರಸಾರ ಆಯ್ತಾ ಅಂತ ಅಲ್ಲ, ನೀವು ಅಷ್ಟು ಚೆನ್ನಾಗಿ ಹಾಡಿದ್ರಿ ಅಲ್ಲ, ನೀವು ಅಷ್ಟು ಹಾಡಿದ್ರಿ ಪ್ರಸಾರ ಆದಾಗೆ ಆಯ್ತು ಅದು ಹಾಡು.
0: ಫುಲ್
1: ಕೇಳ್ಬೋದು, ಫುಲ್ ಕೇಳ್ಬೋದಲ್ಲ. ಓಕೆ, ಖಂಡಿತ ನಿಮ್ಮ ನೆಚ್ಚಿನ ಹಾಡು ಅಂತ ಗೊತ್ತಾಗುತ್ತೆ ಅಲ್ವಾ. ಓಕೆ, ಹಾ, ಈ ವಿಷಯದ ಬಗ್ಗೆ ಮಾತಾಡಿ. ಮಾಯ ಆಗುವಂತ ಅವಕಾಶ ಸಿಕ್ಕಿದ್ರೆ ಯಾವ ಸಂದರ್ಭದಲ್ಲಿ
0: ಬಂದ್ರೆ ಸರ್ ನಾವು ಅಲ್ಲಿಂದ ಮಾಯ ಆಗ್ಬೋದು, ಮಾಯವಾಗಿ ಅವರ ಹಿಂದ್ಗಡೆಯಿಂದ ಅವರನ್ನು ಮಾಯ ಮಾಡಿಸ್ಬೋದು ಸರ್.
1: ತುಂಬಾ
0: ನಾನು ಒಂದಿನದ ಮಟ್ಟಿಗೆ ಆಗಿ ಮಾಡ್ತೇನೆ ಸರ್.
1: ಒಳ್ಳೆ ಪ್ಲಾನ್ ನಿಮ್ಮದು ಮಾತ್ರ. ಕಳ್ಳರು ಬಂದ್ರೆ
0: ನಾವು ಅವ್ರ ಹಿಂದ್ಗಡೆ ಒಂದು ಅವರನ್ನೇ ಮಾಯ ಮಾಡಿಸ್ಬೋದು ಸರ್.
1: ಅವರನ್ನ ಮಾಯನು ಮಾಡ್ಬೋದು, ಅವ್ರನ್ನ ಹಿಡಿದು ಕೊಡ್ಬೋದಲ್ಲ ಅಲ್ಲ. ಕಳ್ಳರ ಜೊತೆ ನೀವು ಮಾಯ ಆಗುವ ಪ್ಲಾನ್ ಅಲ್ಲಿ ಅಲ್ಲ, ಮಾಯಾಗಿ ಕಳ್ಳರನ್ನ ಹಿಡಿಯುವ ಪ್ಲಾನ್ ಅಲ್ಲಿಯ ಮಾಯ ಆಗುದು?
0: ನಾವು ಮಾಯವಾಗಿ ಕಳ್ಳರನ್ನು ಮಾಯ ಮಾಡಿಸಿ ಅವರನ್ನು ಹಿಡಿಯುವ ಪ್ಲಾನ್ ಮಾಡ್ಬೋದು ಅಂದ್ರೆ ಸರ್ ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ
1: ಅಲ್ಲ ಎಂತ ಆಗಿದೆ ಅಂತ ಹೇಳಿ.
0: ಹೌದು ಸರ್,
1: ಯಾರು ಮಾಯ ಮಾಡಿದ್ರು, ಯಾರು ಮಾಯ ಆದದ್ದು ಎಂತೂ ಗೊತ್ತಾಗ್ಲಿಕ್ಕಿಲ್ಲ, ಎಲ್ಲ ಅಯೋಮಯ ಇರಬಹುದು ಅಲ್ವಾ?
0: ಅಂದ್ರೆ ಒಂದಿನದ ಮಟ್ಟಿಗೆ ಮಾಯ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ ಸರ್.
1: ಶಬಾಷ್, ಒಂದು ದಿನದ ಮಟ್ಟಿಗೆ ಮಾಯ ಆಗ್ಲಿಕ್ಕೆ ಸಿಗಬಾರ್ದು ನಮಗೊಂದು, ಯಾವ್ದಾದ್ರು ಒಂದು ಕ್ಷಣದಲ್ಲಿ ಮಾಯ ಆಗ್ಲಿಕ್ಕೆ ಸಿಗಬೇಕು ಪಟಕ್ಕ ಅಂತೇಳಿ, ಒಂದು 2 ನಿಮಿಷ 3 ನಿಮಿಷ ಅಷ್ಟೇ, ಆಮೇಲೆ ಜಾಸ್ತಿ ಮಾಯ ಆದ್ರೆ ಬೋರ್ ಆಗುದಿಲ್ವಾ ಮೇಡಮ್? ಧನ್ಯವಾದಗಳು ಕಮಲಾ ಅವರೇ ಕರೆ ಮಾಡಿದ್ದಕ್ಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರದ್ದು.

0: ಅದೃಶ್ಯರಾಗುವಂತಹ ಒಂದು ವಿಷಯದಲ್ಲಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇರುವವರು. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
1: ನಾನು ಸುಳ್ಯದಿಂದ ಸರ್, ಶ್ರೀಧರ್ ಅಂತ ಮಾತಾಡೋದು ಸರ್.
0: ಸುಳ್ಯದಿಂದ ಶ್ರೀಧರ್ ಅವರು, ಹೇಗಿದ್ದೀರಿ?
1: ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ನಮ್ಮ ಆಕಾಶವಾಣಿ ಬಳಗದವರು ಹೇಗಿದ್ದಾರೆ ಸರ್?
0: ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದದಿಂದ.
1: ನೀವು ಚೆನ್ನಾಗಿದ್ರೆ ನಮಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಿರೂಪಕರು ಕೊಡ್ಲಿಕ್ಕೆ ಒಳ್ಳೇದಾಗ್ತದೆ ಸರ್. ನಮಗೆ
0: ಖಂಡಿತ ಖಂಡಿತ ಖಂಡಿತ
1: ಕೇಳಲಿಕ್ಕೆ ನಮಗೆ ಒಳ್ಳೇದಾಗ್ತದೆ.
0: ಖಂಡಿತ. ಯಾವ ಹಾಡು ಬೇಕಿತ್ತು
1: ಸರ್? ನನಗೆ ಇವತ್ತು ಗಿರಿಕನ್ಯೆಯಿಂದ ಏನೆಂದು ನಾ ಹೇಳಲಿ ಮಾನವನಾಸಿಗೆ ಕೊನೆಯಲ್ಲಿ ಅಂತ ಹೇಳಿ ಈ ನಿಮ್ಮ ಟಾಪಿಕ್ಗೆ
0: ಅಲ್ವಾ
1: ಬರ್ತಂತೆ ಹಾಡು ಸರ್.
0: ನನಗೆ ಗೊತ್ತಾಯ್ತು ಇದು ನನ್ನ ಟಾಪಿಕ್ಗೆ ಕೊಟ್ಟದ್ದು ನೀವು ಅಂತ ಹೇಳಿ. ನಮಗೆ ಆಸೆ ಯಾವತ್ತು ಕಡಿಮೆ ಆಗ್ಲಿಕ್ಕಿಲ್ಲ ಅಲ್ವಾ?
1: ಹೌದು ಸರ್.
0: ಖಂಡಿತ ನೀವು ಕೇಳಿದ ಹಾಡನ್ನು ಪ್ರಸಾರ ಮಾಡುವ. ಹಾ,

0: ಈಗ ನಿಮ್ಗೆ ಎಲ್ಲಿಯಾದ್ರೂ ಮಾಯ ಆಗುವಂತ ಅವಕಾಶ ಸಿಕ್ಕಿದ್ರೆ ಹೇಳಿ.
1: ನನಗೆ ಮಾಯ ಆಗುವಂತ ಅವಕಾಶ ಸಿಕ್ಕಿದೆ ಸರ್. ಕೆಲವರು ಮನೆಗೆ ಸಾಲ ಕೇಳಲಿಕ್ಕೆ ಬರ್ತಾ ಇರ್ತಾರೆ, ಕೆಲವರೆಲ್ಲ 1,000 ಕೊಡಿ, 2,000 ಕೊಡಿ, 5,000 ಕೊಡಿ, 10,000 ಕೊಡಿ ಅಂತೇಳಿ. ಅಂತ ಸಂದರ್ಭದಲ್ಲಿ ಅವ್ರು ಬರುವ ಹೊತ್ತಿಗೆ ನಾವು ಮಾಯವಾಗಿ ಇಡಬಹುದು
0: ಅಲ್ಲ, ದೂರ ತಲೆ ಕಾಣುವಾಗ್ಲೇ ಮಾಯ ಆಗ್ಬಹುದು ಇಲ್ಲಿಂದ.
1: ಮಾಯಾಗಿಬಿಟ್ಟರೆ ಮತ್ತೆ ಅದನ್ನು ಕೇಳಲಿಕ್ಕಿಲ್ಲ ಅವರು
0: ಅಲ್ವಾ?
1: ಹೌದು ಸರ್, ಹೌದು ಹೌದು.
0: ಇದು ಒಂದು ಸತ್ಯವಾಗ್ಲು ಒಳ್ಳೆ ಅವಕಾಶ, ಅದು ಒಂದು ಮಾಯ ಆಗುವಂತ ಅವಕಾಶ ಇರ್ತಿದ್ರೆ ಅಲ್ವಾ?
1: ಹೌದು ಸರ್, ಎಲ್ರಿಗೆ ಹಾಗೆ ಆಗ್ತಿದ್ರು. ಸಾಲ ಕೊಡೋರು ಕೊಡೋರು ಕೇಳೋರು ಮಾತ್ರ ಅಲ್ಲ, ಕೊಡೋರು ಕೂಡ ಹಾಗೆ ಮಾಡಿದ್ರೆ ನಮಗೆ ಅದು ತೊಂದರೆ ಇತ್ತು
0: ಅಲ್ವಾ? ನಾವು ಕೇಳುವಾಗ ಸಾಕಾಡ ಹಾಗೆ ಆದ್ರೆ
1: ಅವರು ಮಾಯ ಮಾತ್ರ ನಮಗೆ ತೊಂದರೆ ಇತ್ತು ಸರ್
0: ಅಲ್ವಾ?
1: ಆಮೇಲೆ ನಮ್ಮ ಒಂದು ತೀರಿ ಹೋಗಿ ಇತ್ತೀಚೆಗೆ ಒಂದು 6 ತಿಂಗಳಾಯ್ತು ಸರ್. ನಾನು ಮಾಯ ಆದ್ರೆ ಒಂದು 1 ಗಂಟೆಯಲ್ಲಿ ಹೋಗಿ ಅಮ್ಮನ ಅಮ್ಮ ಎಲ್ಲಿ ಇದ್ದಾರೆ ಅಂತ ಹೇಳಿ ಒಂದು ವಿಚಾರಿಸಿ ಬರ್ತಿದ್ದೆ ಅಂತ ಹೇಳುವಂತ ಒಂದು ಬೇಸರವಾಗಿ ಹೇಳ್ತಾ ಇದ್ದೇನೆ ಸರ್ ಅದನ್ನು.
0: ಅಯ್ಯೋ ಖಂಡಿತವಾಗ್ಲಿ, ಎಲ್ರಿಗೂ ಒಂದು ಅದೊಂದು ತಾಯಿ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತಲ್ಲ ಸರ್.
1: ಹೌದು ಸರ್,
0: ತುಂಬಾ ಸಾರಿ ನಿಮ್ಮ ವಿಷಯ ಕೇಳಿ, ಆದ್ರೂ ಖಂಡಿತವಾಗ್ಲಿ ಅಂತ ಒಂದು ಅವಕಾಶ ಇರ್ತಿದ್ರು, ಪ್ರತಿಯೊಬ್ಬರು ಕೂಡ ಹೋಗಿ ಒಂದು ನೋಡಿ ಒಂದು ಮಾತಾಡಿ ಬರುವಂತ ಅವಕಾಶ ಇರ್ತಾ ಇತ್ತು ಅಲ್ವಾ? ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ದೇವರು ಆ ಒಂದು ಆಪ್ಷನ್ ನಮಗೆ ಕೊಡ್ಲಿಲ್ಲ ಅಲ್ವಾ? ಓಕೆ, ಖಂಡಿತ. ನೀವು ಕೇಳಿದಂತ ಹಾಡು ಪ್ರಸಾರ ಮಾಡ್ತಾ ಇದ್ದೇನೆ, ಗಿರಿಕನ್ಯೆ ಚಿತ್ರದಿಂದ ಕೇಳಿ ಆನಂದಿಸಿ ಸರ್. ಧನ್ಯವಾದಗಳು, ಕರೆ ಮಾಡ್ತಾ ಇರಿ ಇದೇ ರೀತಿ.

ಒಮ್ಮೆ ಸ್ವಲ್ಪ ಹೊತ್ತಿಗೆ ಅದೃಶ್ಯರಾಗುವ ಅಥವಾ ಮಾಯ ಆಗುವ ವರ ಇದ್ರೆ ಆಹಾ, ತಮಾಷೆಗಾಗಿ ಹೇಳಬೇಕೆಂದ್ರೆ ಅದೊಂದು ಭರ್ಜರಿ ಆಫರ್ ಅಂತಲೇ ಹೇಳ್ಬೋದಲ್ವಾ ಕೇಳುಗರೆ. ಒಂದು

0: ವೇಳೆ ಬಸ್ನಲ್ಲಿ ಫ್ರೀ ಟ್ರಾವೆಲ್ ಪ್ಲಾನ್ ಮಾಡ್ಬೋದು ಅಂತ ಅಂದ್ಕೊಂಡು ಅದೃಶ್ಯರಾಗಿ ಬಸ್ ಹತ್ತಿದರೆ ಅದೃಶ್ಯ ಆಗೋ ಟೈಮ್ ಮೀರಿ ಹೋಗಿ ಪ್ರತ್ಯಕ್ಷವೇನಾದರೂ ಆದರೆ ಮತ್ತೆ ಆ ಕಂಡಕ್ಟ್ರಿದ್ದಾರಲ್ವಾ ಅವರು ಟಿಕೆಟ್ ಹಣ ಮಾತ್ರವಲ್ಲದೆ ದಂಡದ ಹಣವನ್ನು ಕೂಡ ವಸೂಲು ಮಾಡಿಬಿಟ್ಟಾರು ಅಲ್ವಾ? ಕೇಳುಗರೆ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆ ನಾನು ತ್ರಿವೇಣಿ. ಮುಂದಿನ ಕರೆ. ಹಲೋ,
1: ಹಲೋ,
0: ನಮಸ್ತೆ. ಯಾರಿದು?
1: ಹಲೋ, ನಾಗರತ್ನ ಮಾತಾಡಿ.
0: ಎಲ್ಲಿಂದ ಮಾತಾಡ್ತಿದ್ದೀರಿ ನಾಗರತ್ನ ಅವರೇ?
1: ಇಲ್ಲಿ ಪದವೈ ಸ್ಕೂಲ್ನಿಂದ.
0: ಓ, ಇಲ್ಲೇ ಪಕ್ಕದಲ್ಲೇ ನಿಮ್ಮ ಮನೆ?
1: ಹ್ಞೂ,
0: ಹೇಳಿ. ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ನಿಮಗೆ ಅಂತ?
1: ಒಡ ಹುಟ್ಟಿದವರಲ್ಲಿ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲವೋ.
0: ಹ್ಞೂ ಹ್ಞೂ ಹ್ಞೂ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವಂತಹ ಒಂದು. ಹಾಂ ಹೇಳಿ. ನಿಮಗೆ ಒಂದು ಮಾಯ ಆಗುವ ವರ, ಅದೃಶ್ಯರಾಗುವ ವರ ಇದ್ದಿದ್ರೆ ನೀವು ಏನ್ ಮಾಡ್ತಿದ್ರಿ ಅಂತ?
1: ಹಲೋ,
0: ಹ್ಮ್
1: ಹಲೋ
0: ಹೇಳಿ. ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
1: ಹಲೋ
0: ಹಲೋ
1: ಹಲೋ.
0: ಹಾ ಹೇಳಿ. ನಿಮ್ಮ ಹತ್ರ ಒಂದು ಇವಾಗ ಕೇಳುತ್ತಾ? ಹಲೋ, ಸರಿ ನಾಗರತ್ನ ಅವರು, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಈ ಗೀತೆಯನ್ನು ಕೇಳಬಯಸಿದ್ದಾರೆ. ಅದನ್ನು ಪ್ರಸಾರ ಮಾಡ್ತಿದ್ದೇವೆ.

0: ನಾಗರತ್ನ ಅವರು ಕೇಳಬಯಸಿದ್ದ ವಡ ಹುಟ್ಟಿದವರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಒಮ್ಮೆ ಸ್ವಲ್ಪ ಹೊತ್ತಿಗೆ ಅದೃಶ್ಯರಾಗುವ ವರ ಇದ್ರೆ. ಈಗ ನಮ್ಮ ಜೊತೆಲಿ ಯಾರಿದ್ದಾರೆ ಅಂತ ನೋಡೋಣ. ಹಲೋ ಹಲೋ ಹಲೋ ಹಾಂ ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ನಾನು ಕೇಶವ ಟೈಲರ್, ಮೇರೆ ಮಂಜಲ್ ಅಂಬಿಡಿ.
0: ಕೇಶವ ಟೈಲರ್ ಮೇರೆ ಮಜಲು ಇಲ್ಲಿಂದ.
1: ಹೌದು, ಮೇರೆ ಮಂಜಲ್ ಅಂಬಿಟ್ಟು.
0: ಹ್ಞೂ ಹ್ಞೂ. ನಿಮಗೆ ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಕೇಶವ ಟೈಲರ್ ಅವರೇ?
1: ಕಾಣದಂತೆ ಮಾಯಾ ನಮ್ಮ ಶಿವ.
0: ಹ್ಞೂ, ಚಲಿಸುವ ಮೋಡಗಳು ಚಿತ್ರದಿಂದ ಕಾಣದಂತೆ ಮಾಯವಾದನು ನಮ್ಮ ಶಿವ. ಸಂದರ್ಭಕ್ಕೆ ತಕ್ಕದಾದ ಒಂದು ಹಾಡನ್ನು ಕೇಳ ಬಯಸಿದ್ದೀರಿ. ಈಗ ವಿಷಯದ ಬಗ್ಗೆ ಮಾತಾಡಿ.
1: ಮಾಯಾವಾದರೆ ನಾನು ಈಗ ಟೈಲರ್ ಅಲ್ಲ.
0: ಓ, ನೀವು ಟೈಲರ್?
1: ಮತ್ತೆ ಮಾಯ ಆಗ್ಬೋದು. ಅವ್ರು ಹೋದ ನಂತರ ಬರುವುದು,
0: ಆರ್ಡರ್ ಪೂರ್ತಿ ಆಗದಿದ್ರೆ ಮಾಯ ಆಗ್ಬಿಡೋದು ಕಸ್ಟಮರ್ ಬರುವಾಗ. ಮತ್ತೆ
1: ಬಸ್ ಅಲ್ಲಿ ಹೋಗುವ ಹಣ ಇಲ್ಲ, ಕಂಡಕ್ಟರ್ ಹತ್ತಿರ ಬರುವಾಗ ಮಾಯ ಆಗ್ಬೋದು.
0: ಮತ್ತೆ
1: ಮತ್ತೆ ಅಲ್ಲ, ಇದು ಮಾಯ. ಅದು ಏನಾದರೂ ನಾವು ಈಗ ಅಂಗಡಿಗೆ ಹೋದರೆ ತುಂಬಾ ಸಾಮಾನು ತೆಗೆದುಕೊಂಡು ಇರುವುದು,
0: ಆ ತರ ಪ್ರಸಂಗಗಳು ಇರ್ತಿತ್ತು ಅಲ್ವಾ? ಪಾಪ, ಇದರಿಂದಾಗಿ ಕೆಲವರು ನಷ್ಟ ಅನುಭವಿಸ್ತಿದ್ರು ಅಲ್ವಾ? ಅದೇ ಅದೇ ತಮಾಷೆಗೆ ಹೇಳಿದ್ದು ಕರೆಕ್ಟ್. ಈಗ ಒಂದು ಕಡೆಯಲ್ಲಿ ಒಬ್ಬರಿಗೆ ಲಾಭ ಆದ್ರೆ ಪಾಪ ಇನ್ನೊಂದು ಕಡೆಯಲ್ಲಿ ಮತ್ತೊಬ್ಬರಿಗೆ ನಷ್ಟ ಆಗುವ ಪರಿಸ್ಥಿತಿ ಈ ತರ ಎಲ್ಲ ಇದ್ರೆ ಅಲ್ವಾ?
1: ಅಲ್ಲ, ಆಗಿನ ಪರಿಸ್ಥಿತಿ ಬರುವುದಿಲ್ಲ, ಇದು ನಮ್ಮ ಸಮಸ್ಯೆ ಅಲ್ಲ.
0: ಹೌದೌದು, ಇದು ತಮಾಷೆಗಾಗಿ ವಿನೋದಾತ್ಮಕವಾಗಿ ಇಟ್ಟಿರುವ ವಿಚಾರ. ಒಂಥರ ಇದು ನಮ್ಮ ಮಿದುಳಿಗೆ ಒಂದು ವಿಚಾರವನ್ನು ಆಲೋಚನೆ ಮಾಡುವ ಒಂದು ಶಕ್ತಿ ಕೂಡ ಕೊಡುತ್ತೆ. ಇಂಥ ಒಂದು ಒಂದು ಕಲ್ಪನೆಗಳು ಒಂದು ಮಿದುಳಿಗೆ ಒಳ್ಳೆ ವ್ಯಾಯಾಮ ಅಂತ ಹೇಳ್ಬೋದು. ಕೇಶವ ಟೈಲರ್ ಅವರೇ, ಯಾರಾದ್ರೂ ಅಂದ್ಕೊಳ್ಬೋದು ಇದು ಎಂಥ ವಿಷಯ ಇಟ್ಟಿದಾರಪ್ಪ ಅಂತ. ಹ್ಞೂ,
1: ನನಗೆ ನಾನು ಸಮಸ್ಯೆ ಮಾಡೋದು ಜಾಸ್ತಿ, ನನಗೆ 58 ವರ್ಷ ಆಗಿ ಈಶ್ವರ ನನಗೆ ಬರ್ಬೇಕಾರೆ.
0: ಓ, ಹಾಸ್ಯ ಪ್ರಜ್ಞರು ನೀವು ಹಾಗಾದ್ರೆ.
1: ಹೌದು, ನಾನು ನಮಗೆ ತಲೆಬಿಸಿ ತುಂಬಾ ಉಂಟು ಲೋನ್ ಎಲ್ಲ ಕಟ್ಟಲಿಕ್ಕೆ, ಆದ್ರೆ ನಾನು ಅದೆಲ್ಲ ತಲೆಗೆ ತೆಗೆದು ಸಮಸ್ಯೆ ಸಮಸ್ಯೆ ಜಾಸ್ತಿ ಮಾಡ್ತದೆ, ಅದನ್ನು ನಮಗೆ ಏನು ಬರಲಿಲ್ಲ.
0: ಹೌದೌದು,
1: ನಾವು ಸಮಸ್ಯೆಯಿಂದ ಇದ್ದರೆ ನಮಗೆ ರೋಗ ಬರುದಿಲ್ಲ.
0: ಖಂಡಿತವಾಗಿಯೂ ಕೇಶವ ಟೈಲರ್ ಅವರೇ ಒಳ್ಳೆ ಮಾತನ್ನು ಹೇಳಿದ್ರೆ,
1: ರೋಗ ಬರುದಿಲ್ಲ.
0: ಹೌದು ಹೌದು,
1: ನಾವು ನಮ್ಮನ್ನು ನಾವೇ ಪಡೆಯುವುದು, ನಾವು ಚಿಕ್ಕ ಮಿಷನ್ ಆದರೆ ಅದನ್ನು ದೊಡ್ಡದು ಮಾಡೋದು.
0: ಹೌದು ಹೌದು, ಮನಸ್ಸಿನ ಆರೋಗ್ಯವೇ ನಮ್ಮ ಎಲ್ಲಾ ಆರೋಗ್ಯಕ್ಕೂ ಕಾರಣ ಅಂತ ಹೇಳ್ಬೋದು ಅಲ್ವಾ?
1: ನಾವು ಎಷ್ಟು ನಗಡಿದರೆ ನಮಗೆ ರೋಗ ಇಲ್ಲ ಅಂತ, ಎಷ್ಟು ನಗಡಿದ್ರೆ ಅಷ್ಟು ಒಳ್ಳೆ.
0: ಹೌದು ಹೌದು ಸರ್, ಹೌದು, ಒಳ್ಳೆಯ ಮಾತನ್ನ ಹೇಳಿದ್ದೀರಾ.
1: ಬಂದರ್ ಸಹ ಅದನ್ನ ನಾವು ತಲೆಗೆ ತೆಗೆದುಬಾರದು, ಅದು ಚಿಕ್ಕ ಸಮಸ್ಯೆ ಅಂತ.
0: ಹೌದು ಹೌದು ಹೌದು ಹೌದು,
1: ಹಾಗೆ ಏನಾಗುದು ನಮ್ಮ ಶರೀರಕ್ಕೆ.
0: ಹೌದು, ಒಳ್ಳೆ ಮಾತುಗಳನ್ನ ಹೇಳಿದಿರಾ. ಈಗ ನಿಮ್ಮ ಗೀತೆಯನ್ನ ಪ್ರಸಾರ ಮಾಡುದ?
1: ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗ್ತಿದೆ. ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಮಾಸ್ಟರ್ ಲೋಹಿತ್ ಹಾಡಿರುವ ಗೀತೆ ಇದು. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ನೀರಜ, ಕಿನ್ನಿಗೋಳಿಯಿಂದ.
0: ಹಾ, ನೀರಜ್ ಅವರು ನಮ್ಮ ಟೆಲಿಕ್ವಿಜ್
1: ಹೌದು,
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವಾರು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದನ್ನು ಕೇಳಿದ್ದೆ.
1: ಹೌದು ಹೌದು,
0: ಇವತ್ತು ಯಾವ
1: ಇನ್ನಾಗಿಲ್ಲ
0: ಚಿತ್ರದ ಯಾವ ಗೀತೆ
1: ಅಷ್ಟರವರೆಗೆ.
0: ಬೇಕಿತ್ತು? ತೊಂದರೆ ಇಲ್ಲ, ಮತ್ತೆ ಮತ್ತೆ ಪ್ರಯತ್ನ ಪಡಿ ಅಲ್ವಾ.
1: ಆಯ್ತು ಆಯ್ತು.
0: ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ನಿಮಗೆ?
1: ನನಗೆ ಮುಸ್ಸಂಜೆ ಮತ್ತು ಅದರಿಂದ ಏನಾಗಲಿ ಮುಂದೆ ಸಾಗುನಿ.
0: ಏನೇ ಆಗಲಿ ಧೈರ್ಯವಾಗಿ ಮುಂದೆ ಸಾಗ್ತಾ ಇರಬೇಕು.
1: ಮುಂದೆ ಸಾಗಬೇಕು.
0: ಹೇಳಿ, ಇವತ್ತು ಆ ಒಂದು ವರ, ಮಾಯ ಆಗುವ ವರ ಸಿಕ್ಕಿದ್ರೆ ನಿಮ್ಮ ಕಲ್ಪನೆಯಲ್ಲಿ ಏನ್ ಮಾಡ್ತಿದ್ರಿ ಅಂತ?
1: ನಾನು ಈಗ ಮಾಯ ಆಗುದಂದ್ರೆ, ಈಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಸಿಡಿಲು ಭಾರಿ ಜೋರು ಬರ್ತಾ ಇರ್ತದೆ. ಅದಕ್ಕಾಗಿ ಸಿಡಿಲು ಬರುವಾಗ ಒಮ್ಮೆ ಮಾಯ ಆಗುವ ಅಂತ.
0: ಸಿಡಿಲು ಅಂದ್ರೆ ಭಯನಾ ನಿಮ್ಗೆ?
1: ತುಂಬಾ ಭಯ.
0: ಈಗ ನೀವು ಏನ್ ಮಾಡಿದಿರಿ ಅಂದ್ರೆ,
1: ಇಲ್ಲದ್ರೆ ಸಿಡಿಲು ಬರುವಾಗ ಎಲ್ಲಿಗಾದ್ರೂ ಹೋಗ್ಬೇಕು, ಅಕ್ಕನ ಮನೆಗೆ ಹೋಗುದು ನಾನು.
0: ಅಲ್ಲಿಯೂ ಸಿಡಿಲು ಬಂದ್ರೆ
1: ಅಲ್ಲಿ
0: ಮಾಯ ಆಗೋದು?
1: ಅಲ್ಲಿಂದ ಬರ್ತದೆ, ಆದ್ರೆ ನಮ್ಮ ಮನೆಯೊಳಗೆ ಇರ್ಲಿಕ್ಕೆ ಭಯ.
0: ನೋಡಿ, ಈಗ ನೀವು ಏನಾಗಲಿ ಮುಂದೆ ಸಾಗಲಿ ಅಂತ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು ಕೇಳ ಬಯಸಿದ್ದೀರಿ. ಈಗ ನೀವು ಏನೇ ಆಗಲಿ ಮುಂದೆ ಸಾಗಬೇಕು ಅಂತ ಹೇಳಿದವರೆ ನೀವು ಈಗ ಸಿಡಿಲಿಗೆ ಹಂಚ್ಕೊಳ್ತಾ ಇದ್ದೀರಲ್ಲ, ತಮಾಷೆಗಾಗಿ ಕೇಳಿದೆ ಅಷ್ಟೇ. ಹೌದು ಹೌದು, ಯಾರಿಗಾದ್ರೂ ಭಯವೇ ನೀರಜ್ ಅವರೇ, ಸಿಡಿಲು ಮಿಂಚು ಅಂತಂದ್ರೆ ಭಯನೇ ಅಲ್ವಾ?
1: ಅದಕ್ಕಾಗಿ ಆಗ ಆ ಟೈಮಲ್ಲಿ ಒಮ್ಮೆ ಮಾಯ ಆಗುವಂತ.
0: ಒಳ್ಳೆ ಕಲ್ಪನೆ ನಿಮ್ದು. ಸರಿ, ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡೋದ? ಸೋನು ನಿಗಮ್ ಹಾಡಿರುವಂತಹ ಈ ಗೀತೆ ನಿಮಗೋಸ್ಕರ. ರಚನೆ ಮತ್ತು ಸಂಗೀತ ವಿ ಶ್ರೀಧರ್. ಚಿತ್ರ ಮುಸ್ಸಂಜೆ ಮಾತು.
2: ಆಹಾ.

0: ಹಲೋ,
1: ಹಲೋ,
0: ನಮಸ್ತೆ.
1: ಗಣೇಶ್ ಅವರು ಅಂತ ಹೇಳ್ತೇನೆ.
0: ಹಾಂ, ಕಾರ್ಯಕ್ರಮಕ್ಕೆ ಸ್ವಾಗತ ಗಣೇಶ್ ಅವರಿಗೆ. ಹೇಳಿ, ಇವತ್ತು ನಿಮಗೆ ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು? ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಗಣೇಶ್ ಸರಿಗೆ?
1: ಅನ್ನದಾಗಲಿತದಲ್ಲಿ ಗಂಗಾ ಯಮುನಾ ಗಂಗಾವಂತನ.
0: ಹಾಂ, ಪ್ರಸಾರ ಮಾಡೋಣ. ಈಗ ವಿಷಯಕ್ಕೆ ಬರೋಣ. ಹೇಳಿ, ವಿಷಯ ಗೊತ್ತಿದೆಯಲ್ಲ?
1: ಅದು ಅಂದ್ರೆ ಮನೆಯಲ್ಲಿ ಎಂತ ಸಮಸ್ಯೆಗಳು ಎದುರಾದಾಗ
0: ಯಾವ ರೀತಿಯ ಸಮಸ್ಯೆಗಳು
1: ರಪಕ್ಕ ಮಾಯ ಆಗೋಗಿದ್ರೆ ಎಲ್ಲ ಸಮಸ್ಯೆ ಸ್ವಲ್ಪ ಆರಾಮಾಗಿರುವುದಕ್ಕೆ.
0: ಹೌದಾ? ಒಂದು ಉದಾಹರಣೆಗೆ ಯಾವ ಸಮಸ್ಯೆ ಅಂತ ಹೇಳ್ಬೋದಾ?
1: ಏನಾದ್ರು ಮನೆಯಲ್ಲಿ ಹಣದ ಜಗಳ ಇದ್ರೆಲ್ಲ ಏನಾದ್ರು ಸಮಸ್ಯೆಗಳೆಲ್ಲ ಬಂದಾಗುತ್ತೆ. ರಬಕ್ಕ ಅಲ್ಲಿ ಮಾಯ ಆಗೋಗಿದ್ರೆ ಎಲ್ಲ ಸಮಸ್ಯೆಗಳು
0: ಹೌದೌದು ಎಸ್ಕೇಪ್ ಆಗ್ಬಿಡೋದು. ಗ್ರೇಟ್ ಎಸ್ಕೇಪ್ ಫ್ರಮ್ ದ ಪ್ರಾಬ್ಲಮ್ಸ್ ಅಲ್ವಾ? ಮತ್ತೆ
1: ನಾವು ಇದಕ್ಕೆಲ್ಲ ಯಾರಿಗಾದ್ರೂ ಹಣ ಕೊಡ್ಲಿಕ್ಕೆ ಎದುರು ಸಿಕ್ಕಿದ ಕೂಡಲೇ ರಬಕ್ಕ ಎಕ್ಸ್ಟ್ರಾ ಆಗಿ ಇದ್ರೆ ಅಲ್ಲಿ ಬಚ್ಚೋ.
0: ಒಂದು ಎರಡು ಮೂರು ಸತಿ ಎಸ್ಕೇಪ್ ಆಗ್ಬೋದು ನಮ್ಮ ಹತ್ರ ಹಣ ಇಲ್ಲ ಅಂತಾದ್ರೆ. ಮತ್ತೆ ಪಾಪ ಅವರನ್ನು ಎಷ್ಟು ಇದು ಮಾಡೋದು, ನಮಗೆ ಮುಂದಿನ ಬಾರಿ ಕೊಡ್ಬೇಕಲ್ಲ ಅವ್ರ ಸಾಲ ಅಲ್ವಾ? ಹೌದೌದು. ಆದ್ರೆ ಒಂದು ಟೈಮ್ ಹಿಂಗೆ ಎಸ್ಕೇಪ್ ಆಗ್ಬಿಡೋಣ ಅಂತ ನಿಮ್ಮ ಆಲೋಚನೆ ಅಲ್ವಾ? ಅದೇ ಕಾಲ್ಪನಿಕವಾಗಿ ಮಾತಾಡ್ತಾ ಇರೋದು ನಾವು, ಇದಲ್ಲ ನಿಜವಾಗಿ ಅಲ್ಲ ಅಲ್ವಾ ಗಣೇಶ್ ಅವರೇ? ಹ್ಮ್, ಸರಿ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಈಗ ನಿಮ್ಮ ಗೀತೆಯನ್ನ ಪ್ರಸಾರ ಮಾಡೋದಾ? ಥ್ಯಾಂಕ್ ಯು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಸಂಗಡಿಗರ ಜೊತೆ ಹಾಡಿರುವ ಗೀತೆ ಇದು. ರಚನೆ ಚಿ ಉದಯ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

0: ಕಾರ್ಯಕ್ರಮದ ಕೊನೆ ಕರೆ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ, ಯಾರಿದು? ಹಲೋ ಸರ್, ಮಾತಾಡಿ. ಹಲೋ ಹಲೋ ಹಲೋ
1: ಹಲೋ.
0: ಹಾಂ ಹಲೋ, ನಮಸ್ತೆ. ಯಾರಿದು?
1: ನಮಸ್ತೆ.
0: ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಮಸ್ತೆ.
1: ನಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ನಿಡುವಳೆಯಿಂದ ಮಾತಾಡ್ತಾ ಇದ್ದೀವಿ, ಐತಪ್ಪ ಅಂತೇಳಿ.
0: ಐತಪ್ಪನವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಈ ಕಾರ್ಯಕ್ರಮದ ಕೊನೆಯ ಕರೆಗೆ ಸಿಕ್ಕಿದ್ದೀರಿ.
1: ನನಗೆ ಗೊತ್ತಿತ್ತು ಮೇಡಮ್, ಅದರ ಅಂದ್ರೆ ತುಂಬಾ ಟ್ರೈ ಮಾಡ್ತಿದ್ದೆ, ಸಿಕ್ಕಿರ್ಲಿಲ್ಲ, ಲೈನ್ ಸಿಕ್ಕಿರ್ಲಿಲ್ಲ.
0: ಅದೇ, ಈಗ ಒಬ್ರು ಕರೆ ಮಾಡಿದ್ರು, ಅವ್ರದ್ದು ಕಟ್ ಆಗಿತ್ತು. ಏನೋ, ಈಗ ನೀವು ಲೈನ್ ಅಲ್ಲಿ ನೀವೇ ಸಿಕ್ರಿ. ನಿಮಗೆ ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಅಂತ ಹೇಳಿ ಸರ್.
1: ನಮಗೆ ಸ್ವಾತಿ ಚಿತ್ರದಿಂದ ಪರದೆ ಎತ್ತಿ ಪನ್ನೀರಜಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರು ಹಾಡಿದಂತ ಹಾಡು.

0: ಬರದೇ ಇತ್ತಿ ಪನ್ನೀರ ಚೆಲ್ಲಿ. ಓಕೆ, ಯಾರು ಹಾಡಿದ್ದು ಅಂತ
1: ಹೌದು,
0: ಹೇಳಿದ್ರಿ?
1: ಚಿತ್ರ ಮತ್ತೆ ಎಸ್ ಬಿ.
0: ಓಕೆ ಓಕೆ, ಅದನ್ನು ಪ್ರಸಾರ ಮಾಡುವ. ಈಗ ವಿಷಯಕ್ಕೆ ಬರೋಣ. ಹೇಳಿ ಸರ್, ಆ
1: ಹೇಳಿ.
0: ವರ ಒಂದು ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ನೀವು ಅಂತ, ಅದೃಶ್ಯರಾಗುವ ವರ.
1: ಒಂದು ವರ ಸಿಕ್ಕಿದ್ರೇನಾ? ಒಂದು ವರ
0: ಅದೃಶ್ಯರಾಗುವ ವರ,
1: ಸಿಕ್ಕಿದ್ರೆ
0: ಮಾಯ ಆಗುವಂತಹ ವರ, ನಿಮಗೆ ಒಂದು ಕ್ಷಣಕ್ಕೆ ಮಾಯವಾಗುವಂತಹ ವರ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ಅಂತ.
1: ಆ ಥರದ್ದು ಸಿಕ್ಕಿದ್ರೆ ನಾನು ಕೆಲವೊಂದು ತೊಂದರೆಗಳಲ್ಲಿ

0: ಆ ಥರದ್ದು ಸಿಕ್ಕಿದ್ರೆ
1: ಹ್ಮ್
0: ನಾನು ಕೆಲವೊಂದು ತೊಂದರೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ,
1: ಹ್ಮ್
0: ಅದರಿಂದ ಪಾರಾಗ್ತಿದ್ದೆ ಮೇಡಮ್.
1: ಹ್ಮ್ ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ಬೋದಾ?
0: ಕೆಲವೊಂದೊಂದು ಅಂದ್ರೆ ಮನೆ ವಿಚಾರದಲ್ಲಿ ಹೇಳ್ಬೋದು, ಕೆಲವೊಂದು ನನ್ನ ಒಂದೊಂದು ಪರಿಸ್ಥಿತಿ ಹೇಳ್ಬೋದು ಅಂತದ್ರಲ್ಲಿ ಅಂತ ಒಂದು ಮಾಯಾ ಒಂದು ಅವರ ಸಿಕ್ಕಿದ್ರೆ ಅದರಿಂದ ನಾನು ತಪ್ಪಿಸ್ಕೊಳ್ತಿದ್ದೆ ಅಂತ ನನ್ನ ಅದೊಂದು ಭಾವನೆ.
1: ಕ್ಷಣಕ್ಕೆ ಒಂದು ಸದ್ಬಳಕೆ ಮಾಡ್ಕೊಳ್ತಿದ್ರಿ ಅಲ್ವಾ?
0: ಹೌದೌದು.
1: ಅದೇ ಸಮಯ ಮುಗಿತಾ ಬಂತು, ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇವೆ ಸರ್. ಧನ್ಯವಾದಗಳು ಕರೆ
0: ಓಕೆ,
1: ಮಾಡಿದ್ದಕ್ಕೆ.
0: ಥ್ಯಾಂಕ್
1: ಥ್ಯಾಂಕ್
0: ಯು
1: ಯು.
0: ಮೇಡಮ್.

ಕೇಳುಗರೆ, ಹೃದಯರಾಗ ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಾಗಿದೆ. ದಿನದಲ್ಲಿ ಒಮ್ಮೆ ಅದೃಶ್ಯರಾಗುವ ವರ ನಮಗೆ ಇರುತ್ತಿದ್ರೆ ಜೀವನ ಹೇಗಿರ್ತಿತ್ತು? ಈ ವಿಷಯ ಕೇಳೋದಕ್ಕೇನೋ ತುಂಬಾ ಮಜವಿತ್ತು ಅಲ್ವಾ? ದಿನಕ್ಕೊಮ್ಮೆ ಅದೃಶ್ಯವಾಗೋದು ಅಂದ್ರೆ ಎಷ್ಟು ಸಖತ್ತಾಗಿರುತ್ತೆ. ಅಮ್ಮ ಬಯ್ಯೋ ಟೈಮ್ನಲ್ಲಿ ಫಟ್ ಅಂತ ಮಿಸ್ ಆಗ್ಬೋದು. ಯಾರಾದರೂ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕಂಡ್ರೆ ಅದೃಶ್ಯರಾಗಿ ಅವರ ಹತ್ರ ಹೋಗಿ ಡಿಶುಮ್ ಡಿಶುಮ್ ಡಿಶುಮ್ ಅಂತ ನಾಲ್ಕು ಗುದ್ದಿ ಗುದ್ದಿ ಬರ್ಬೋದು. ಮತ್ತೆ ಯಾರಾದರೂ ನಮ್ಮ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದ್ರೆ ಅದೃಶ್ಯರಾಗಿ ಅವರ ಪಕ್ಕದಲ್ಲೇ ನಿಂತು ಫುಲ್ ಸ್ಟೋರಿ ಕೇಳ್ಬೋದು. ಆದರೆ ಇವೆಲ್ಲ ಕೇಳೋದಕ್ಕೆ ಚೆನ್ನಾಗಿದ್ರು, ನಿಜ ಜೀವನದಲ್ಲಿ ಅದೃಶ್ಯರಾಗೋದು ಅತೀಂದ್ರಿಯ ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಕೇಳುಗರೆ, ನಾವು ಅದೃಶ್ಯರಾಗದೇ ಇದ್ರೂ ಕೆಲವೊಮ್ಮೆ ಏಕಾಂಗಿತನ ಬೇಕು ಅನ್ನಿಸತ್ತೆ. ಆಗ ಏಕಾಂತದಲ್ಲಿ ನಮಗಾಗಿ ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಬೋದು. ಒಮ್ಮೆ ಫೋನನ್ನು ಸೈಲೆಂಟ್ ಮೋಡ್ನಲ್ಲಿ ಹಾಕಿ ಲೋಕದ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ನಮ್ಮಷ್ಟಕ್ಕೆ ನಮ್ಮನ್ನು ನಾವು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ? ಇಷ್ಟು ಹೊತ್ತು ನಿಮ್ಮೊಂದಿಗೆ ಅದೃಶ್ಯರಾಗಿ ಸ್ಟುಡಿಯೋದೊಳಗೆ ಕೂತು ಮಾತನಾಡಿದವರು ನಾನು ತ್ರಿವೇಣಿ ಮತ್ತು ರಾಕೇಶ್ ಶೆಟ್ಟಿ. ತಾಂತ್ರಿಕ ಸಹಾಯ ಉಮೇಶ್ ಅಶೋಕನಗರ ಮತ್ತು ಪದ್ಮನಾಭಗೌಡ. ಕಾರ್ಯಕ್ರಮವನ್ನು ಆಲಿಸಿದ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಭಟ್ ಅವರ ಬಾನ್ಸುರಿ ವಾದನ, ರಾಗ್ ನಟ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಧೃತ್ ಏಕ್ತಾಲ್, ತಬ್ಲಾ ಸಾಥಿ ಆಶಯ ಕೆಎಂ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಾರ್ತಿಕ್ ಭಟ್ ಅವರ ಬಾನ್ಸುರಿ ವಾದನವನ್ನು ಕೇಳಿದಿರಿ. ರಾಗ್ ನಟಭೈರವ್, ತಬ್ಲಾ ಸಾಥಿ ಆಶಯ ಕೆಎಂ. ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂಥ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನು ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹೆಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನುವ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೀಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘ

0: ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ, ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟ್ರವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ಧತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
2: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನು ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ದರೆ ಇಷ್ಟರಲ್ಲೇ ಬಂದುಬಿಡ್ತಾ ಇದ್ಲು, ಆದರೆ ಅವಳು ವಾಪಸ್ ಬರೋದಿಲ್ಲ ಕಣೋ. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೇ ಹೋಗಿರಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ

ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರೂ ಅವಳ ಪರವಾಗಿ ಮಾತನಾಡೋದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗುವೊಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ ಒಂದು ತಿಂಗಳು ಮೇಲಾಯಿತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನೂ ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನು ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದು ಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ ಮಾಡಿಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನು ಇಲ್ಲಿಗೆ ಬಂದರೆ ಅವನ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದುಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತುಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರೂ ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ. ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರ? ಆದರೆ ಅವಳ ಗಂಡನ ಮಾತನ್ನು, ಅವನ ಮನಸ್ಥಿತಿಯನ್ನು ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದೆಯಾ? ಒಂದು ಸಂಸಾರ ಒಡೆದು ಹೋಯಿತು ಅಂದರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯಿತು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನು ಮಾತ್ರ ಕೇಳಿಕೊಂಡು ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯಿತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್. ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ. ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ. ನೋವಿನಿಂದ ನೋಡಿದ ಸ್ವರೂಪ್. ಏಯ್ ಏಯ್, ಏನ್ ಮಾತಾಡ್ತಾ ಇದೀಯಾ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ವನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನನ್ನು ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದರೂ ಬಯಸ್ಕೊಳ್ತಿದ್ಲೇ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಆದರೆ ನೀನೇ ಅವಳನ್ನು ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನು ತಿಂದ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೆ ಇದ್ದವಳು ಈ ಥರ ಮನೆ ಬಿಟ್ಟು ಹೋಗಲಿಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ವನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನು ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಹಾಳಾಗೋದನ್ನು ನನ್ನ ಕೈಲಿ ನೋಡಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನು ನನಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನು ಮಾತನಾಡ್ತಾ ಇದೀಯಾ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದರೆ ನಿನ್ನ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯಿತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲ ಸತ್ಯ ಹೊರಗೆ ಬಂದರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೇ ನಡುಗಿಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗೆ ಇವತ್ತು?

ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೆಯಾ? ಹೌದಮ್ಮ, ತಾಯಿ ಅಂದರೆ ದೇವತೆ ಅಂತಾನೆ ನಾನಿಷ್ಟು ದಿನ ನಂಬಿಕೊಂಡಿದ್ದೆ. ಆದರೆ ಸತ್ಯದ ದರ್ಶನ ಆದಮೇಲೆ ನಿನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ನ ಮೇಲೇ ಸಿಟ್ಟು ಬರ್ತಾ ಇದೆಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೆಯಾ ಅಂದ್ಕೊಂಡಿದ್ದೆ. ಆದರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೆಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈಯಿಟ್ಟುಕೊಂಡಿರೋ ವನಜ, ಅಯ್ಯೋಯ್ಯೋ ಏನು ಅನ್ಯಾಯ ಸ್ವರೂಪ ಇದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನು ನನ್ನ ಮೇಲೆ ಹಾಕಿದ್ರೆ ನಾನೇನು ಮಾಡಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನು ನನಗೆ ಹೇಳಿದರೂ ಕೂಡ ನಾನು ನಂಬಲಿಲ್ಲ. ನೀನು ಅಂಥವಳು ಅಲ್ಲ ಅಂತಾನೇ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನು ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನು ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನು ಕಾಪಾಡಿಕೋ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದರೆ ಅಮ್ಮನ ಜೊತೆ ನೀನು ಕೂಡ ಜೈಲು ಸೇರಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗಲಿಲ್ಲ, ನನಗೂ ಮೋಸ ಮಾಡಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದುವೆ ಮಾಡ್ಕೊ ಅಂತಿದ್ದೀಯಲ್ಲ, ನಾನೆಲ್ಲಾದರೂ ಅಮೃತನ ಮದುವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನು ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನು ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನು ಮದುವೆ ಆಗಬೇಕು ಅಂತ ನೀನು ಕನಸು ಕಾಣ್ತಾ ಇದೆಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದರೆ ನಿನಗೂ ಆಗಬೇಕು. ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೊ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ, ನಾನು ಹೇಗಾದರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು, ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ದಿನನೂ ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನು ಚೆನ್ನಾಗಿರಬೇಕು ಅಂತಾನೆ ಬಯಸ್ತಾಳೆ. ಆದರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರಬೇಕು ಅಂದರೆ ಅವಳು ಈ ಪರಿಸರದಿಂದನೇ ದೂರ ಹೋಗಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ, ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ಬರು ರೈಟರನ್ನು ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ಮ ಗೆಸ್ಟ್ ಹೌಸ್ನಲ್ಲಿ ಇರ್ತಾರೆ. ನಿನಗೆ ಏನಾದರೂ ಸಹಾಯ ಬೇಕಾದರೆ ಅವರನ್ನು ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ.
ಯಾಕಂದ್ರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ.

0: ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ, ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಾವಗೀತೆ ಸುಬ್ರಾಯ ಚೊಕ್ಕಾಡಿಯವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 12:30.
1: ಆಕಾಶವಾಣಿ ಮಂಗಳೂರು. ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. ಇದರ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಭಾಗವಹಿಸಲಿದ್ದಾರೆ. ತಪ್ಪದೆ ಕೇಳಿ ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಶುಕ್ರವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
2: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಜಟಾಯು ಮೋಕ್ಷ ನಡೆಸಿಕೊಡುತ್ತಾರೆ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ, ಎಡನೀರು ಮಠ ಹಾಗೂ ಬಳಗದವರು.
3: ರಾವಣ, ನಿನಗೆಂತ ಹುಚ್ಚು ಹಿಡಿದಿದೆ?
4: ಯಾಕೆ
3: ರಾಮನೆಂದರೆ ಯಾರೆಂದು ತಿಳಿದಿರುವೆ?
4: ಏನ್
3: ದೇವತೆಗಳ ದೂರಿನಿಂದ ಭೂಭಾರಕರನ್ನ ದುಷ್ಟರನ್ನ ಸಂಹರಿಸಲೆಂದು ಶ್ರೀಮನ್ ನಾರಾಯಣನೇ ನರನಾಗಿ ಜನಿಸಿದ್ದಾನೆ. ಅವನನ್ನು ನೀನು ತಂಟೆಗೆ ಹೋಗುವುದೇ?
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
5: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
6: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಮರಿಯಾಲೊಡು ಮದತ್ತು ಪೋಯಿನ ಕೊಡೆತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟೊನ್ಗ ಶ್ರೋತೃಲೆ. ಕೊಡೆ ಕೊನೋದು ಒಲ್ಪಾಂಡಲ ಮದತ್ತದು ಪೋದು ಬರ್ಸ ಬನ್ನಗ ಕೊಡೆ ಇಜ್ಜಂದೆ ಆಯ್ನ ಪ್ರಸಂಗಲು ಇತ್ತಂಡ ಎಂಕ್ಲೆ ನೊಟ್ಟುಗು ಈ ಸರ್ತಿ ನಿಕುಲು ಪಟ್ಟೊನೊಲಿ. ಲಿಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು 2 1 1 9 9 STD ಕೋಡ್ 0 8 2 4 ಮೊಬೈಲ್ 8 2 7 7 0 3 8 0 0 0. ಅಪಗಂಡ ಶ್ರೋತೃಲೆ, ಮರಿಯಾಲಡು ಮದತ್ತು ಪೋಯಿನ ಕೊಡೆತ್ತ ನೆನಪು ಎಂಕ್ಲೆ ನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕು.

0: ಕೇಳುಗರೆ, ಈ ಮಧ್ಯಾಹ್ನ 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಈ ಸಂಜೆ 5:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪುಚ್ಚೆ ಮೊಗರಿನ ಪ್ರೇಮ ಜೈನ್ ಮತ್ತು ಬಳಗದವರಿಂದ ಕೃಷಿ ಕವಿತೆಗಳನ್ನು ಕೇಳುವಿರಿ. 5:30 ಚಿತ್ರಗೀತೆಗಳ ಪ್ರಸಾರವಿದೆ. ಜಿಲ್ಲಾ ವಾರ್ತಾಪತ್ರ 6:30. ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಯಕ್ಷಕೂಟ ಇವರಿಂದ ಯಕ್ಷಗಾನ ತಾಳಮದ್ದಳೆ ಧ್ರುಮಿಲ ಗಂಧರ್ವ ಕೇಳುವಿರಿ. ರಾತ್ರಿ 9:30 ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ.
1: ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಇದೀಗ ಕೇಳಿ.
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ
2: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್.
3: ನೋಡಿ ಪ್ರಿಯ ಕೇಳುಗರಿ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು, ಉಸಿರಿಗೆ ಭರವಸೆಯನ್ನು ಕೊಡುವ ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
4: ನಮಸ್ಕಾರ ಮೇಡಮ್. ಎಲ್ಲ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
5: ಡಾಕ್ಟ್ರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ.
4: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ GNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಂನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
5: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
4: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
5: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
4: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಆ್ಯಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯಿತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟಲ್ಲಿ ನೋಡುವಾಗಲೇ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತು ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್, ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ನು ಮತ್ತು ನ್ಯೂಮೋನಿಯಾ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ಥರ ಆಗೋದ್ರಿಂದ ಅಲ್ಲಿಯೂ 60-80% ಪೇಷಂಟ್ಸು ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡನ್ನು ಚಾಯ್ಸ್ ಮಾಡ್ಕೊಂಡೆ. ಬಿಕಾಸ್ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತು ಈ ಥರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜಲ್ಲೇ ಬೇಕಾಗಿದ್ದ ಒಂದು ಬ್ರ್ಯಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
5: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸಿ?
4: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ,

0: ಎದೆ ನೋವು, ತೂಕ ಕಡಿಮೆ ಆಗುವುದು, ಮತ್ತು ಕಫದಲ್ಲಿ ರಕ್ತ ಬರುವುದು, ಈ ಥರ ಸಮಸ್ಯೆಗಳಿಂದ, ಈ ಥರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಇರುತ್ತೆ. ಇನ್ಫೆಕ್ಟಿವಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕೋಬ್ಯಾಕ್ಟೀರಿಯಲ್ಲಿ ಟಿ ಬಿ ಇರುತ್ತೆ. ಮತ್ತು ನಾನ್ ಇನ್ಫೆಕ್ಟಿವಲ್ಲಿ ಅಸ್ತಮಾ, ಸಿ ಒ ಪಿ ಡಿ, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸಸ್, ಈ ಥರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವಾ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
1: ಕೊಡ್ತೀರಾ
2: ಡಾಕ್ಟ್ರೇ?
1: ಇಲ್ಲಿ ಅಸ್ತಮಾ ಮತ್ತು ಸಿ ಒ ಪಿ ಡಿ ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ?
0: ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು ದಮ್ಮು ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಎಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್, ಅಂದರೆ ಆವಾಗಾವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು, ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ, ಮತ್ತು ಅಡಲ್ಟ್ ಅಸ್ತಮಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಸಿ ಒ ಪಿ ಡಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು, ಕಫ, ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು ಫೋರ್ತ್ ಆರ್ ಫಿಫ್ತ್ ಡೆಕೆಡ್ ಡಿಸೀಸ್, ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಅಂಡ್ ಅದರ್ ರೀಸನ್ ಇರುತ್ತೆ.
1: ಡಾಕ್ಟ್ರೇ, ಈಗ ಕ್ಷಯ ರೋಗ ಟಿ ಬಿ ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
0: ಟಿ ಬಿ ಒಂದು ಏಜ್ ಓಲ್ಡ್ ಡಿಸೀಸ್, ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ ಟಿ ಬಿ. ಮೊದಲಿನಕ್ಕಿಂತ ಈಗ ಟಿ ಬಿಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಈವ್ನಿಂಗ್ ರೈಸ್ ಆಫ್ ಟೆಂಪರೇಚರ್, ಮತ್ತು ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೇಟ್ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ ಎಫ್ ಬಿ ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ, ಅದಕ್ಕೆ ಈಗ ಸಿಂಪಲಾಗಿ ವಿಚ್ ಈಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ ಟಿ ಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ, ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟು 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದ್ದೀವಿ ಪೇಷಂಟ್ಸ್ಗೆ.
2: ಡಾಕ್ಟ್ರೇ,
1: ನೋಡಿ, ಇದು ಟಿ ಬಿ ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
0: ಟಿ ಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಇತ್ತು. ಇವಾಗ ನಾವು ಟಿ ಬಿ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್, ಅಂದರೆ ಗೌರ್ಮೆಂಟ್ ಕಮಿಟ್ಮೆಂಟು, ಎನ್ ಜಿ ಒಸ್ ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟಿಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು ಟಿ ಬಿ ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ, ನಾವು ಇದನ್ನು ಪ್ರೀ ಪ್ರೋಗ್ರಾಮಿಕ್ ಎರ ಆ್ಯಂಡ್ ಪ್ರೋಗ್ರಾಮಿಕ್ ಎರ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906 ಇಂಡಿಯಾನಲ್ಲಿ ಫಸ್ಟ್ ಟೈಮಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿ ಬಿ ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ಥರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ನೋಡಿದ್ದು 1906 ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರ ಅಂತ ಬಂದರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದಮೇಲೆ 1961 ಫಸ್ಟ್ ಟೈಮು ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್, ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ನು 1996 ಅದೇ ಪ್ರೋಗ್ರಾಮ್, ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನು ಗೇನ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಏನು ಅಡ್ವಾಂಟೇಜಸ್ ಇತ್ತು, ಏನು ಅಪ್ಡೇಷನ್ ಬೇಕು, ಏನು ಫಾರ್ವರ್ಡ್ ಆಗಿ ಮಾಡಬೇಕಿತ್ತು ಅಂತ ಮಾಡಿ 1997 ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗಿ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು

0: ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲ್ ಅಲ್ಲೇ ಮಲ್ಟಿಪಲ್ ಡ್ರಗ್ಸ್ ನಿಂದ ಇಂಟೆನ್ಸಿವ್ ಫೇಸ್ ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೇ, ಮತ್ತೆ ಇವ್ಯಾಲ್ಯುಯೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್, ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2006 ಅಲ್ಲಿ ಡಾಟ್ಸ್ ಪ್ಲಸ್ ಅಂತ ಸಪರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ನಿಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮ್ ಅನ್ನು ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯುಯೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100% ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಈವನ್ WHO ಆ್ಯಂಡ್ ಅದರ್ ಕಾರ್ಪೊರೇಟ್ ಕಂಪ್ನೀಸ್ ಆರ್ ಇನ್ವಾಲ್ಡ್ ಇನ್ TB ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
1: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
0: ಹೋಗ್ತಾ ಇದೀವಿ. ಸೊ ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
1: ಡಾಕ್ಟ್ರೆ, ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
0: ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಆರ್ ಕಂಪೇರ್ಡ್ ಟು TB, ಅಲ್ಲಿ TBಯಲ್ಲಿ ತಿಂಗಳಾನುಗಟ್ಟಲೆ ಅಥವಾ ವಾರಾನುಗಟ್ಟಲೆ ರೋಗಿ ಬಳತಿರ್ತಾನೆ. ನಿಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದ್ರೆ ಒಂದು 2 ದಿನ 3 ದಿನ ಅಥವಾ 1 ವಾರದೊಳಗೇನೆ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು, ಈ ತರ ಸಮಸ್ಯೆಗಳಲ್ಲಿ ಬಳತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗ್ತವೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ? ಅಂದರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಆ್ಯಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಲೇನು ಇನ್ ಇಂಡಿಯಾ ಸೆಟಪಲ್ಲೇ ಪ್ರಿವಿಲೆನ್ಸ್ ರೇಟು 14-16% ಇದೆ ಹೂ ಆರ್ ಅಬೋವ್ ಏಜ್ 40. ಮತ್ತು ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ಥರ ಕ್ಯಾನ್ಸರ್ಸ್ ಆಗ್ತಿದೆ. ಸೊ ಆ್ಯನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆ್ಯನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60-70,000 ಕೇಸಸ್ ಆರ್ ಆ್ಯನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟ್ರೆ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ICUಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ ಒಂದು ಪೇಷಂಟ್ನ OPD ಬೇಸಸ್ ಆಗಿ ಇವ್ಯಾಲ್ಯುಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡಲ್ಲಿ ಅಂದರೆ ಜಸ್ಟ್ ಆವಿ, ಆ್ಯಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದರೆ ಅಲ್ಲೇ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ IV ಆ್ಯಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ICU ಅಂತ ಬಂದಾಗ, ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಈಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
0: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶ್ವಲಿ ಪೇಷಂಟ್ಗೆ ಉಸಿರಾಡಕ್ಕೆ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷಿನ್ ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಪೇಷಂಟ್ ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ ನ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ.

0: ಅವಾಗ ಮಷಿನ್ ಕನೆಕ್ಟ್ ಮಾಡಿದ್ರೆ ಅವಾಗ ಪೇಷಂಟು ಕೃತಕವಾಗಿ ಉಸಿರಾಡುತ್ತೆ. ಆ ಮಷಿನಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸು, ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷಿನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್, ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್, ಆರ್ ಹೀ ಈಸ್ ಬ್ರೀದಿಂಗ್ ಈಸ್ ಓನ್, ಮಷಿನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನು ಓ ಟು ಇನ್ಹೇಲೇಷನ್, ಆಕ್ಸಿಜನ್ ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
1: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
0: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಏನ್ ಇನ್ಫೆಕ್ಷನ್ ಇದ್ದಾಗ ಅದು ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ ಡಬ್ಲ್ಯೂ ಪಿ ಸಿ ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000, ಪ್ಲಸ್ ಪೇಷಂಟ್ ಈಸ್ ಹ್ಯಾವಿಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಅಂಡ್ ದೆನ್ ಟೆಕಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದ್ರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
1: ಹೀಗಾಗಿ ಅದು ತುಂಬಾ ಅಪಾಯಕಾರಿ.
0: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸು, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸ್, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸ್, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸ್, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
1: ಡಾಕ್ಟ್ರೇ, ಈಗ ICU ನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
0: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರುತ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲೇ ಫಸ್ಟು ICU ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ICU ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, ಹೀಸ್ ಕಂಡೀಷನ್, ಹೀಸ್ ಪ್ರೋಗ್ರೆಸ್, ಹೀಸ್ ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸು, ಬೈಸ್ಟ್ಯಾಂಡರ್ಸ್ ಅವರು ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲೂ ಮೇಮ್ ಕೇಳೋ ಕ್ವಶನ್ಸ್ ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ದು ಕಂಡೀಷನ್ನು, ರೋಗ ಪ್ರೋಗ್ರೆಷನ್ನು, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೋಗ್ರೆಷನ್, ಈವ್ನಿಂಗ್ ಪ್ರೋಗ್ರೆಷನ್, ಓವರ್ ನೈಟ್ ಪ್ರೋಗ್ರೆಷನ್, ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್ ಆರ್ ಡೇ ಬೇಸಿಸ್ ಆರ್ ನೈಟ್ ಅಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
1: ಹೌದು.
0: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈಸ್ಟ್ಯಾಂಡರ್ಸ್ ಅಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ICU ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮ್ಗೆ ಇಂಪಾರ್ಟೆಂಟು ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟು, ಚಿಕಿತ್ಸೆ. ಆ ಚಿಕಿತ್ಸೆಗೆ ಪೇಷಂಟು ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಭಾಳ ಆಂಗ್ಸೈಟಿ ಇರುತ್ತೆ, ಮತ್ತು ಗಾಬರಿ ಇರುತ್ತೆ. ಅದನ್ನು ನಾವು ಅವರಿಗೆ ಇರೋ ಸಿಚುವೇಶನ್ನು, ನೈಜ ಸಿಚುವೇಶನ್ನನ್ನು ಆ ಟೈಮ್ಗೆ, ಕಾಲಕ್ಕೆ ತಕ್ಕಂಗೆ, ಈವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಸೆಪ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನು ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟಾಗಿ ತೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು, ಈ ಥರ ನೋಡೋದು ಬಹಳ ಇಂಪಾರ್ಟೆಂಟ್.
1: ಡಾಕ್ಟ್ರೆ, ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನು?
0: ಯೂಶ್ವಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸ್ಗಳು ಬಹಳ ಕಾಮನ್. ಕೆಮ್ಮು, ಶೀತ, ನೆಗಡಿ, ಇದು ಯಾರಿಗೂ, ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರಾಂಕಿಯಾಕ್ಟೈಸಿಸ್ ಈ ಥರ ಇರೋ ಪೇಷಂಟ್ಸ್ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ಥರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಚಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬ ಖಾರ ತಗೋದು, ತುಂಬ ಫ್ರೈಡ್ ಐಟಮ್ಸ್ ತಿನ್ನೋದು ಆ ಥರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್

0: ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟರ್, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
0: ಸೊ ಇದ್ರ ಸಂಬಂಧ ಇವೆ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಈ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನು ಒಬ್ರು ನಾವು ಉಸಿರಾಟದ ತೊಂದರೆ ಆದರೆ ಸ್ಪೆಷಲಿಸ್ಟ್ಗೆ ಹೋಗ್ಬೇಕಂತ,
1: ಅದಕ್ಕೆ
0: ಉಸಿರಾಟದ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ರೋಗಕ್ಷಣ. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಫಿಸಿಷಿಯನ್ಸ್ಗೆ ಹೋಗ್ಬೋದು. ಸೊ ಫಿಸಿಷಿಯನ್ಸ್ MD ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು, ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನ್ಯೂಮೋನಿಯಾ, ಟ್ಯೂಬೋಕ್ಲೋಸಿಸ್, ಅಸ್ತ್ಮಾ ಈ ತರ ಬಂದ್ಬೋದು. ಸೊ
1: ರೋಗ ವಿಪರೀತಗೊಂಡಾಗ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು?
0: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲಿ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
1: ಹೌದು.
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ರೆಸ್ಪಿರೇಟ್ರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆಯ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
1: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು.
0: ಹೌದು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು COPD ಅಂತೀವಿ, COPD ಅಲ್ಲಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ COPD ಅಸ್ತಮಾ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ಗೆ ವಾಯು ಮಾಲಿನ್ಯದಲ್ಲಿ ಫ್ರೀಕ್ವೆಂಟ್ ಆಗಿ ಎಕ್ಸಾಸರ್ಬೇಷನ್ಸ್ ಆಗ್ತವೆ, ಅಂದರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ನು ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕಲ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ಥರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಆ್ಯಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
1: ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ ಡಾಕ್. ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
0: ಮನಸ್ಸಿಗೆ ಹತ್ತಿರವಾಗಿದೆ ಅಂದರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದರು, ನೀನು ಬೇರೆ ಕಡೆ ಬೇರೆ ಜನ ಸಿಗ್ಬೋದು, ಈ ಪ್ಲೇಸಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸಲ್ಲೇ ನೀನು ಓದಿರೋದ್ರಿಂದ, ಇದೇ ಪ್ಲೇಸಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡೋ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಇನಿಷಿಯಲ್ ಸ್ಟೇಜಲ್ಲಿ ನಾನು ಡಿಸ್ಟಿಕ್ ಅಥಾರಿಟೀಸ್ ಮತ್ತು ಡಿಸ್ಟಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಆವಾಗಿನ DC ಡಾಕ್ಟರ್ ಸುನಿಲ್ ಕುಮಾರ್ ಅವರು ಮತ್ತು YS ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ BLD ಮೆಡಿಕಲ್ ಕಾಲೇಜಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗೆ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟಿಕ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟಿಕ್ ಅಮಾಂಗ್ ಕರ್ನಾಟಕ ಆ್ಯಂಡ್ ಇವನ್ ಬೆಸ್ಟ್ ಡಿಸ್ಟಿಕ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟಿಕ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ DC ಸುನಿಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮಲ್ಲಿ.
1: ಕೋವಿಡ್ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
0: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಆ್ಯಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ಥರ ಧೂಮಪಾನದಿಂದ ದೂರ ಇರಬೇಕು. ನಾಟ್ ಓನ್ಲಿ

0: ಸ್ಮೋಕಿಂಗು ಅಲ್ಕೋಹಾಲಿಸಮ್ನಿಂದನೂ ದೂರ ಇರಬೇಕು. ಯಾಕಂದರೆ ಅಲ್ಕೋಹಾಲಿಸಮ್ನಿಂದ ವಿಪರೀತ ಅಲ್ಲ, ಅವರಿಗೆ ಇಮ್ಯುನೋ ಸಪ್ರೆಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಟು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
1: ಸರಿ ವೈದ್ಯರ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
0: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
1: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರೇ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
2: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
1: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂ

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ, ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ. ಈ ಯೋಜನೆಯ ಮುಖ್ಯ ಉದ್ದೇಶ ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ

ತಡೆಯೊಡ್ಡಿ ನೀರನ್ನ ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರುವುದರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ, ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು. ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ, ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸೋದು. ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ, ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 96,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿತ್ತು. ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನು ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

0: ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್.
1: ಹನಿ ಹನಿಗೂ

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡ 22, ಶೇಕಡ 25, ಶೇಕಡ 27 ಮತ್ತು ಶೇಕಡ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ

0: ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸಿ ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕೆಶ್ಮ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ

0: ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ ಕಾರ್ಯಕ್ರಮ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ
5: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ
4: ಎಂಥ ತಪ್ಪು ಮಾಡ್ಲಿಕತ್ತಿದಿ ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು 2 ವರ್ಷದ ತನಕ ಎದಿ ಹಾಲೇ ಕೊಡು ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ
7: ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳು ಮೊದಲಿಗೆ ಚಿ ಉದಯಶಂಕರ್ ರವರ ರಚನೆ ಕೆಂಗಲ್ಲ ಹನುಮಂತರಾಯ

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತ್ರಿವೇಣಿ ಕೋರುವ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು

0: ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತ್ರಿವೇಣಿ ಕೋರುವ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಆವಾಗ ಒಂದು ದೊಡ್ಡದಾದ ಹಣ್ಣಿನ ವಿಚಾರವಾಗಿ ದೊಡ್ಡದಾಗಿ ಮಾತಾಡಿದರೆ ಹೇಗೆ ಅಂತ ತಲೆಗೆ ಐಡಿಯಾ ಹೊಳೆಯಿತು. ಅದರ ಬಗ್ಗೆ ಅನುಭವಿಸಿದ್ದನ್ನು, ನೋಡಿದ್ದನ್ನು, ಅವರಿವರು ಹೇಳಿದ್ದನ್ನು, ಅಲ್ಲಲ್ಲಿ ಓದಿದ್ದನ್ನು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಕಂಪ್ಯೂಟರ್ನಲ್ಲಿ ಒಂದಷ್ಟು ಹಾಡುಗಳನ್ನು ಆಯ್ಕೆ ಮಾಡಿಟ್ಟು ಮೈಕ್ ಮುಂದೆ ಕೂತಿದ್ದೀನಿ. ಅಷ್ಟು ದೊಡ್ಡದಾದ ಹಣ್ಣಿನ ವಿಷಯವಾಗಿ ಅದರ ಸೀಸನ್ ಮುಗಿಯೋ ಒಳಗೆ ಮಾತಾಡ್ತಿದ್ರೆ ಹೇಗೆ, ಮಾತಾಡಿಯೇ ಬಿಡಬೇಕು ಅಂತ ಸಂಕಲ್ಪ ಮಾಡಿ ಬಂದಿದ್ದೇನೆ. ಒಂದು ವಿಚಾರ ಗೊತ್ತಾ ಕೇಳುಗರೆ, ನಾನು ಮಾತನಾಡ ಹೊರಟಿರುವ ಆ ದೊಡ್ಡ ಹಣ್ಣು ವಿಶ್ವದಲ್ಲೇ ಅತೀ ದೊಡ್ಡದಾದ ಹಣ್ಣು ಗೊತ್ತಾ? ಅದು ಮರದಲ್ಲಿ ಆಗುವ ಅತೀ ದೊಡ್ಡ ಹಣ್ಣಂತೆ. ಸರಿ, ಅದ್ಯಾವುದದು, ಅದರ ಬಗ್ಗೆ ಏನೇನು ಮಾತಾಡ್ಬೋದು ಅಂತ ಊಹಿಸ್ತಾ ಮೊದಲಿಗೆ ಈ ಹಾಡನ್ನು ಕೇಳಿ. ಗುರಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಏನಾಗಬೇಕು ಅಂತ ಈ ಹಾಡಿನಲ್ಲಿ ನೀವೇ ಕೇಳಿ. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.
1: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು,

ಈ ಹಾಡನ್ನ ಕೇಳಿದ ನಂತರ ಮರದಲ್ಲಾಗುವ ಆ ದೊಡ್ಡ ಹಣ್ಣು ಮಾವಿನ ಹಣ್ಣು ಅಂತ ನೀವೆಲ್ಲ ಖಂಡಿತವಾಗಿಯೂ ಅಂದ್ಕೊಂಡಿರಲ್ಲ ಅಂತ ನಂಗೆ ಗೊತ್ತು ಕೇಳುಗರೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು ಹೇಳ್ದ ಹಾಗೆ ಕೇಳುಗರೆ. ಅದಾಗಲೇ ಈ ವರ್ಷ ಅದೆಷ್ಟು ಮದುವೆಗಳು ನಡೆದ್ವು ಅಲ್ವಾ? ಕರೆಯೋಲೆ ಬಂದದ್ದಕ್ಕೆಲ್ಲ ಹಾಜರಾತಿ ಹಾಕಿ ಉಂಡು ತಿಂದು ತೇಗಿ ಸಾಕಾಗೋಗಿತ್ತಲ್ವಾ? ಅದರ ಮಧ್ಯೆ ಈ ವರ್ಷ ವಿಪರೀತ ಸೆಕೆ ಬೇರೆ. ನನ್ನ ಅನುಭವ ನಿಮಗೂ ಕೂಡ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದು ಸರಿ, ಹೇಳ್ದ ಹಾಗೆ ನಾನಾಗ ಹೇಳಿದ್ನಲ್ಲ ದೊಡ್ಡ ಹಣ್ಣಿನ ಬಗ್ಗೆ ಮಾತಾಡ್ತೀನಿ ಅಂತ. ಆ ದೊಡ್ಡ ಹಣ್ಣಿನಿಂದ ತಯಾರಿಸಿದ ಹಲವಾರು ತಿಂಡಿ ತಿನಿಸುಗಳು ಇದ್ವು ನಾನು ಹಾಜರಾತಿ ಹಾಕಿದ್ದ ಮದುವೆ ಮನೆಗಳಲ್ಲಿ. ಅದರಿಂದ ತಯಾರಿಸಿದ ಕಡುಬು, ಪಾಯಸ, ಗೆಣಸೆಲೆ, ಬನ್ಸ್, ಚಿಪ್ಸ್, ಮುಳ್ಕ, ಅಪ್ಪ, ಅಬ್ಬಬ್ಬಾ ಎಲ್ಲ ಇದ್ವು. ಇನ್ನು ಎಳೆಯ ಕಾಯಿಯ ಪಲ್ಯ, ಸಾಂಬಾರ್, ಗಸಿ ಕೂಡ ಇತ್ತು. ಸರಿ, ನಾನು ಮಾತಾಡ ಹೊರಟಿರುವ ಆ ದೊಡ್ಡ ಹಣ್ಣು ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕಲ್ವಾ ಕೇಳುಗರೆ? ಎಸ್, ಕರೆಕ್ಟ್, ನಿಮ್ಮ ಊಹೆ ಸರಿಯಾಗಿದೆ. ಅದು ಬೇರ್ಯಾವ ಹಣ್ಣು ಅಲ್ಲ, ಅದು ಹಲಸಿನ ಹಣ್ಣೇ. ಹಲಸಿನ ಹಣ್ಣು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿ ನೋಡಿ. ಅದನ್ನು ತಿಂದಾಗ ಸಿಗುವ ಆನಂದ, ಖುಷಿ ಒಂದು ಕಡೆ, ಆದರೆ ಅದನ್ನು ತುಂಡು ಮಾಡಿ ಬಿಡಿಸುವಾಗ ಅನುಭವಿಸುವ ಪರದಾಟವೇ ಒಂದು ರೋಮಾಂಚಕಾರಿ ಅನುಭವ ಅಲ್ವಾ? ದೊಡ್ಡ ದೊಡ್ಡ ಹಣ್ಣುಗಳನ್ನು ಕತ್ತರಿಸಲು ಕೆಲವೊಮ್ಮೆ ಮೆಟ್ಟು ಕತ್ತಿ ಕೂಡ ಸಾಕಾಗೋದಿಲ್ಲ. ಆಗ ಆ ಹಣ್ಣನ್ನು ಇಬ್ಬಾಗ ಮಾಡಲಿಕ್ಕೆ ಕೊಡಲಿಯೇಟೇ ಹಾಕಬೇಕಾಗತ್ತೆ. ಅದು ಸರಿ ಮಾರಾಯರೇ, ಅದನ್ನು ಕತ್ತರಿಸುವ ಮೊದಲು ನಾವು ಮನುಷ್ಯರೇನು ಕೈಗೆ, ಮೆಟ್ಟು ಕತ್ತಿಗೆ, ಪಾತ್ರೆಗಳಿಗೆಲ್ಲ ಎಣ್ಣೆ ಹಚ್ಕೊಳ್ತೀವಿ. ಅಂದರೂ ಕೂಡ ಮೇಣ ಕೈಗೆಲ್ಲ ಅಂಟ್ಕೊಂಡು ಬಿಡುತ್ತೆ. ಹೇಗೋ ಮತ್ತೆ ಪುನಃ ಎಣ್ಣೆ ಹಚ್ಚಿ ಅಂಟಿದ ಮೇಣವನ್ನು ತೆಗೆದು ಬಿಡ್ತೀವಿ. ಕಳೆದ ತಿಂಗಳು ನನ್ನ ಗೆಳತಿ ಒಬ್ಬಳು ಹೇಳಿದ್ದೇನೆಂದರೆ, ಅವರ ಹಲಸಿನ ಮರಕ್ಕೆ ಮಂಗಗಳು ಹತ್ತಿ ಅಲ್ಲಿ ಕೂತು ಹಲಸಿನ ಹಣ್ಣುಗಳನ್ನು ಉಗುರಿನಿಂದ ಸಲೀಸಾಗಿ ಬಿಡಿಸಿ ಸುಲಿದು ತಿಂದು ಬೀಜಗಳನ್ನೆಲ್ಲ ಕೆಳಗೆ ಹಾಕ್ತಾರಂತೆ. ಆಕೆ ಈ ಸುದ್ದಿ ಹೇಳಿದ ಕ್ಷಣದಿಂದ ಇಲ್ಲಿವರೆಗೂ ನನ್ನ ತಲೆಯಲ್ಲಿ ಸುಳಿದಾಡ್ತಾ ಇರುವ ಕ್ವಶನ್ ಒಂದೇ ಒಂದು, ಏನಂದರೆ ಹಲಸಿನ ಹಣ್ಣುಗಳನ್ನು ಸುಲಿದು ತಿನ್ನೋ ಮಂಗಗಳ ಕೈಗೆ ಮೇಣ ಅಂಟೋದಿಲ್ವಾ? ಅಂಟಿಕೊಂಡ ಆ ಮೇಣವನ್ನು ಹೇಗೆ ತೆಗಿತಾವೆ ಅಂತ. ಸರಿ, ಈ ಕ್ವಶನ್ ಮೂಲಕ ನಿಮ್ಮ ತಲೆಗೂ ಒಂದು ಹುಳ ಬಿಟ್ಟೆ ಅಂತ ಅಂದ್ಕೊಳ್ತಾ ಈಗೊಂದು ಹಾಡನ್ನು ಕೇಳಿಸ್ತಾ ಇದ್ದೀನಿ. ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀಯಾ ಫ್ರೆಂಡ್? ಸೂರ್ಯವಂಶ ಚಿತ್ರಕ್ಕಾಗಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬೇಬಿ ರಿತೀಶಾ ಹಾಡಿರುವ ಗೀತೆ ಇದು. ರಚನೆ ಎಸ್ ನಾರಾಯಣ್, ಸಂಗೀತ ವಿ ಮನೋಹರ್.

ಸೂರ್ಯವಂಶ ಚಿತ್ರದ ಗೀತೆಯಲ್ಲಿ ತುಂಟಪುಳ್ಳಿ ಅಜ್ಜನ ಹತ್ತಿರ ಪ್ರಶ್ನೆಗಳನ್ನು ಕೇಳಿ ತುಂಟ ಉತ್ತರಗಳನ್ನೇ ಕೊಟ್ಟ. ಆದರೆ ಮರದಲ್ಲಿ ಹತ್ತಿ ಕೂತು ಹಲಸಿನ ಹಣ್ಣನ್ನು ಸುಲಿದು ತಿನ್ನುವಾಗ ಮಂಗಗಳ ಕೈಗೆ ಅಂಟಿರುವ ಮೇಣವನ್ನು ಹೇಗೆ ಹೋಗಲಾಡಿಸ್ತಾವೆ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಹೊಳಿತಾ ಇಲ್ಲ ಅಲ್ವಾ ಕೇಳುಗರೆ? ಒಂದು ಕೈಗೆ ಮೇಣ ಅಂಟದ ಹಾಗೆ ಸೊಳೆಗಳನ್ನು ತೆಗೆಯುವ ಟೆಕ್ನಿಕ್ ಮಂಗಗಳಿಗೆ ಗೊತ್ತಿರಲೂಬಹುದು, ನಮಗದು ಗೊತ್ತಿಲ್ಲ ಅಷ್ಟೇ ಅಲ್ವಾ? ಸರಿ ಬಿಡಿ, ಮಂಗಗಳು ಹೇಗೆ ಬೇಕಾದರೂ ಆ ಮೇಣವನ್ನು ಹೋಗಲಾಡಿಸ್ಕೊಳ್ಳಿ. ಈಗ ಹಲಸಿನ ಹಣ್ಣಿನ ವಿಚಾರಕ್ಕೆ ಬರೋಣ. ದೊಡ್ಡ ಗಾತ್ರದ ಹಲಸಿನಕಾಯಿಯನ್ನು ದೊಡ್ಡ ಮರಕ್ಕೆ ಹತ್ತಿ ಕೊಯ್ದು ಕೆಳಗೆ ಇಳಿಸೋದ್ರಿಂದ ಹಿಡಿದು ಅದನ್ನು ಕತ್ತರಿಸಿ ಬಿಡಿಸಿ ಸೊಳೆಗಳನ್ನು ತೆಗೆದು ತಿಂದು ಮುಗಿಸುವಲ್ಲಿವರೆಗೆ ದೊಡ್ಡ ಸವಾಲಿನ ಕೆಲಸವೇ ಸರಿ ಅಲ್ವಾ? ಮೊದಲನೆಯದಾಗಿ ಮರ ಹತ್ತಿ ಹಲಸಿನಕಾಯಿ ಅಥವಾ ಹಲಸಿನ ತೊಟ್ಟಿಗೆ ಹಗ್ಗ ಕಟ್ಟಿ ಕೆಳಗೆ ನಿಂತಿರುವ ನಾಲ್ಕೈದು ಜನರಿಗೆ ಎಚ್ಚರಿಕೆ ನೀಡ್ತಾ ಹಲಸಿನಕಾಯಿಗಳನ್ನು ಕೆಳಗಿಳಿಸಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಭಾರೀ ಗಾತ್ರದ ಆ ಹಣ್ಣು ನೆಲಕ್ಕೆ ಬಿದ್ದು ಒಡೆದು ಹೋಗುವ ಪ್ರಮೇಯ ಒಂದು ಕಡೆಯಾದರೆ ಕೆಳಗೆ ನಿಂತಿರುವವರ ಮೇಲೆ ಆ ದೊಡ್ಡ ಹಣ್ಣು ಬೀಳಬಾರ್ದಲ್ವಾ? ಮೈ ಮೇಲೆ ಬಿದ್ದರೆ ಏಟಾಗೋದು ಖಂಡಿತ. ಮತ್ತಿನ್ನು ಮರದಿಂದ ಕೊಯ್ದು ಇಳಿಸಿದ ಆ ಹಲಸಿನಕಾಯಿಯನ್ನು ಕತ್ತರಿಸುವ ಒಂದು ಕ್ರಿಯೆ ಯಾವುದೋ ಒಂದು ಶಸ್ತ್ರಕ್ರಿಯೆ ನಡೆಸುವ ವೈದ್ಯರ ತಂಡದ ಹಾಗೆ ಕಾಣಿಸುತ್ತೆ ನನಗಂತೂ ಅಲ್ವಾ? ನಿಮಗೂ ಹಾಗೆ ಕಾಣಿಸಿತ್ತು ಅಂತ ಅಂದ್ಕೊಳ್ತೀನಿ. ಕೈಗೆಲ್ಲ ಎಣ್ಣೆ ಸವರ್ಕೊಂಡು ಮೆಟ್ಟು ಕತ್ತಿ ಇಟ್ಟು ಕತ್ತರಿಸಲು ಒಬ್ಬರು, ಮತ್ತು ಅದನ್ನು ಸಿಗಿದು ಚಾಕು ಚೂರಿ ಕತ್ತಿಗಳನ್ನೆಲ್ಲ ಹಿಡಿದು ಸೊಳೆಗಳನ್ನು ಬಿಡಿಸಲು ಸುತ್ತಲೂ ಕೂತಿರುವ ಇತರ ಮಂದಿ. ಹಾಗಾದ ಕಾರಣ ನಾನು ಒಂದು ಸರ್ಜರಿ ಟೀಮ್ ಥರ ಕಾಣಿಸುತ್ತೆಯೇ ಅಂದಿದ್ದು. ಹಣ್ಣನ್ನು ಕತ್ತರಿಸಿ ಸೊಳೆಗಳನ್ನು ಬಿಡಿಸುವಾಗಲಂತೂ ಮನೆಯಲ್ಲಿ ಮಾತ್ರವಲ್ಲದೆ ಅಕ್ಕಪಕ್ಕದ ಮನೆಗಳಿಗೂ ಆ ಪರಿಮಳ ಹರಡುತ್ತೆ. ಒಟ್ಟಿನಲ್ಲಿ ಊರಿಡೀ ಅದರ ಪರಿಮಳವೋ ಪರಿಮಳ.

ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರಕ್ಕಾಗಿ ಮನು ಮತ್ತು ಮಂಜುಳಾ ಗುರುರಾಜ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿತ್ತು.

ಜೀವಸತ್ವಗಳು ಸಮೃದ್ಧವಾಗಿರೋದ್ರಿಂದ ಅನೇಕ ಪ್ರಯೋಜನಗಳಿವೆ. ಇದರಲ್ಲಿ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾದ ಕ್ಯಾಲರಿಗಳು, ವಿಟಾಮಿನ್ಗಳು ಮತ್ತು ಖನಿಜಗಳ ಅಂಶಗಳಿವೆ. ಫೈಬರ್ ಅಂದರೆ ನಾರಿನ ಅಂಶವೂ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತೆ, ಅಜೀರ್ಣವನ್ನು ಹೋಗಲಾಡಿಸುತ್ತೆ, ಮತ್ತು ಈ ಮಲಬದ್ಧತೆ ಇದೆಯಲ್ಲ ಅದನ್ನು ಕೂಡ ಹೋಗಲಾಡಿಸುತ್ತೆ. ಸಂಶೋಧನೆಗಳ ಪ್ರಕಾರ ಹಲಸಿನ ಹಣ್ಣು ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡುತ್ತಂತೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ಫೈಟೋನ್ಯೂಟ್ರಿಯೆಂಟ್ಸ್ಗಳು ಮತ್ತು ನೈಸರ್ಗಿಕ ಸಕ್ಕರೆ ಕೂಡ ಸಮೃದ್ಧವಾಗಿದೆ. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ದೇಹದಲ್ಲಿನ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಎ ಕಣ್ಣುಗಳಿಗೆ ಒಳ್ಳೆಯದು. ಆದ್ದರಿಂದ ಹಲಸಿನ ಹಣ್ಣಿನ ಸೀಸನ್ ಬಂದಾಗ ಯಾರೂ ಕೂಡ ಹಲಸಿನ ಹಣ್ಣನ್ನು ತಿನ್ನುವ ಅವಕಾಶವನ್ನು ಮಿಸ್ ಮಾಡಿಕೊಳ್ಳೋದೇ ಬಾರದು. ಹಾಗಂತ ಒಳ್ಳೆಯದು ಒಳ್ಳೆಯದು ಅಂತ ತುಂಬ ತಿಂದರೆ ಏನಾಗುತ್ತೆ ಪರಿಣಾಮ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಕೇಳುಗರೆ? ಅತಿ ಆದರೆ ಅಮೃತವೂ ವಿಷ ಅಲ್ವಾ? ಸರಿ, ಒಂದು ಕೆಲಸ ಮಾಡಿ, ನಿಮಗೊಂದು ಹಲಸಿನ ಹಣ್ಣು ಸಿಕ್ತು ಅಂತಲೇ ಇಟ್ಕೊಳ್ಳಿ. ಒಬ್ಬರೇ ತಿನ್ಲಿಕ್ಕೆ ಹೋಗಬೇಡಿ, ಅಕ್ಕಪಕ್ಕದವರೊಂದಿಗೆ ನೆರೆಕರೆಯವರೊಂದಿಗೆ ಹಂಚಿ ತಿನ್ನಿ. ಹಂಚಿ ತಿನ್ನೋದರಲ್ಲಿ ಇರುವ ಸುಖ ಪ್ರೀತಿ ಮತ್ತಾವುದರಲ್ಲಿಯೂ ಇಲ್ಲ. ಆ ದೊಡ್ಡದಾದ ಇಡೀ ಹಲಸಿನಕಾಯಿಯ ಒಳಗಿರುವ ಸೊಳೆಗಳಲ್ಲಿ ಯಾವ ಸೊಳೆ ಯಾರ ಪಾಲಾಗುತ್ತೋ, ಅಂತೂ ಸೊಳೆ ಯಾವುದೇ ಸಿಕ್ಕಿದ್ರೂ ರುಚಿ ಒಂದೇ ಬಿಡಿ.

ಯಾವ ತುತ್ತು ಯಾರದೆಂದು ಯಾರಿಗೆ ಗೊತ್ತು? ಆ ದೊಡ್ಡದಾದ ಹಲಸಿನ ಹಣ್ಣಿನ ಸೊಳೆಗಳಲ್ಲಿ ಯಾವ ಸೊಳೆ ಯಾರ ಪಾಲಾಗತ್ತೆ ಅಂತ ಯಾರಿಗೆ ಗೊತ್ತು ಅಲ್ವಾ? ಪಾಂಡವ ಚಿತ್ರಕ್ಕಾಗಿ ರಮೇಶ್ ಚಂದ್ರ ಹಾಡಿದ ಗೀತೆ ಕೇಳಿದಿರಿ. ಗೀತೆಗೆ ಹಂಸಲೇಖ ಅವರ ಸಾಹಿತ್ಯವಿತ್ತು, ಮತ್ತು ಗೋಪಿಕೃಷ್ಣ ಅವರ ಸಂಗೀತವಿತ್ತು. ಕೇಳುಗರೆ, ಅಕ್ಕಪಕ್ಕದವರೊಂದಿಗೆ ಹಲಸಿನ ಹಣ್ಣಿನ ವಿನಿಮಯ ಮಾಡಿಕೊಂಡು ಹಂಚಿ ತಿನ್ಕೊಂಡು ಇದ್ರೆ ಎಷ್ಟು ಖುಷಿಯಾಗತ್ತಲ್ವಾ? ಪಕ್ಕದ ಮನೆಯವರಿಗೆ ಸಿಕ್ಕಿದ ಒಂದು ಹಲಸಿನ ಹಣ್ಣಿನಲ್ಲಿ ಒಂದು ತುಂಡು ನಮ್ಮ ಪಾಲಾಗತ್ತೆ, ನಮಗೆ ಸಿಕ್ಕಿದ ಒಂದು ಹಲಸಿನ ಹಣ್ಣಲ್ಲಿ ಒಂದು ಭಾಗ ಅವರ ಪಾಲಾಗತ್ತೆ. ಅಂತೂ ಇಂತೂ ಹಣ್ಣಿನ ವಿನಿಮಯದೊಂದಿಗೆ ಪ್ರೀತಿಯ ವಿನಿಮಯ ಕೂಡ ಆಗತ್ತೆ. ಇಲ್ಲೊಬ್ಬರು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ ಏನಂದರೆ, ನಾಳೆ ಮಂಗಳೂರಿನಲ್ಲಿ ಕುಡ್ಲ ಪೆರ್ಲಕ ಪೆಲಕಾಯಿ ಪರ್ವ ಉಂಟು, ಹೋಗೋಣವಾ ಅಂತ. ಸರಿ, ಮೊನ್ನೆಷ್ಟೇ ಒಂದು ಎರಡು ದಿನಗಳ ಕಾಲ ಹಲಸಿನ ಹಬ್ಬ ಮುಗಿಯಿತು ಇಲ್ಲೇ ನಮ್ಮ ಮಂಗಳೂರಿನಲ್ಲಿ, ನೋಡೋಣ ನಾಳೆ ಆದರೆ ಹೋಗೋಣ. ಸರಿ, ಈ ಹಲಸಿನ ಹಣ್ಣು ಸೀಸನ್ ಮುಗಿಯುವಲ್ಲಿವರೆಗೆ ಒಂಥರ ಹಬ್ಬದ ವಾತಾವರಣ ಅಲ್ವಾ ಕೇಳುಗರೆ? ಪರಿಮಳ, ರುಚಿಕರ ಇರುವ ಹಲಸಿನ ಹಣ್ಣನ್ನು ತಿನ್ನುವ ಮಜಾ ಮತ್ತು ಅದರ ಪರಿಣಾಮವೇ ಬೇರೆ ಅಂತಲೇ ಹೇಳ್ಬೋದು. ನಾಲ್ಕಾರು ಸೊಳೆಗಳನ್ನು ತಿಂದ ತಕ್ಷಣವೇ ಹೊಟ್ಟೆ ತುಂಬಿದ ಅನುಭವ ಆಗತ್ತೆ. ಇದಾ ತಗೋ ಇನ್ನೊಂದು ಸೊಳೆ ತಿನ್ನು ಅಂತ ಯಾರಾದರೂ ಬಲವಂತ ಮಾಡಿದರೆ ಸಾಕಪ್ಪ ಸಾಕು, ಇನ್ನೊಂದು ಸೊಳೆ ಕೂಡ ನನ್ನ ಕೈಲಿ ತಿನ್ನಲಿಕ್ಕಾಗೋದಿಲ್ಲ ಅಂತ ಕೈ ಮುಗಿಯುವಷ್ಟು ತೃಪ್ತಿ ಸಿಗತ್ತೆ. ಬೇಕಾದಷ್ಟು ಸೊಳೆಗಳನ್ನು ತಿಂದು ಉಳಿದ ಸೊಳೆಗಳಿಂದ ರುಚಿಕರ ತಿಂಡಿಗಳನ್ನು ಮಾಡಿ ತಿಂದಾಗ್ಲಂತೂ ಆ ರುಚಿಯ ಮುಂದೆ ಆ ಹಣ್ಣನ್ನು ಕೊಯ್ದ ಕಷ್ಟ, ಕತ್ತರಿಸುವ ಕಷ್ಟ, ಮೇಣದ ಉಪದ್ರ ಎಲ್ಲ ಕ್ಷುಲ್ಲಕ ಅನ್ನಿಸಿಬಿಡುತ್ತೆ ಅಲ್ವಾ ಕೇಳುಗರೆ? ಅಂತೂ ಇಂತೂ ಹಲಸಿನ ಕಾಯಿಗಳನ್ನು ಕಂಡ ಕ್ಷಣದಿಂದ ಹಲಸಿನ ಕಾಯಿಯಿಂದ ಎಳೆತ್ತರಿಂದ ಹಿಡಿದು ಬಲಿತ ಕಾಯಿ ಹಣ್ಣುಗಳನ್ನು ಸವಿಯುವ ಕ್ಷಣಗಳನ್ನು ಎಂದು ಮರೆಯೋದಕ್ಕೆ ಆಗಲ್ಲ ಅಲ್ವಾ?

ಪ್ರಿಯ ಕೇಳುಗರೆ, ಇವತ್ತಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಒಂದು ಕಿವಿ ಮಾತು. ಆಯಾಯ ಋತುಗಳಿಗೆ ತಕ್ಕಂತೆ, ಆಯಾಯ ಪ್ರದೇಶಗಳಿಗೆ ತಕ್ಕಂತೆ ಬೆಳೆಯುವ ಹಣ್ಣುಗಳು ಮತ್ತು ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಅತ್ಯಂತ ಒಳ್ಳೆಯದು. ಪ್ರಕೃತಿಯೇ ನಮಗೆ ನೀಡುತ್ತಿರುವ ಋತು ಸಹಜ ಆಹಾರಗಳಲ್ಲಿ ಪೌಷ್ಟಿಕಾಂಶಗಳು ಸಮೃದ್ಧವಾಗಿದ್ದು ನಮ್ಮ ಆರೋಗ್ಯವನ್ನು ಕಾಪಾಡುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹ ನೆರವಾಗುತ್ತೆ. ಆದ್ದರಿಂದ ಋತುವಿಗೂ ಪ್ರದೇಶಕ್ಕೂ ತಕ್ಕ ಹಣ್ಣುಗಳನ್ನು ಆರಿಸಿ ಹಿತಮಿತವಾಗಿ ತಿನ್ನುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋಣ. ಈ ಜನಮವೇ ಅಹ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು ಅಂತ ಹೇಳ್ತಾ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.

ಮೊಹಮ್ಮದ್ ರಫಿ ಹಾಡಿರುವ ಕಾಶ್ಮೀರಿಕಿ ಕಲಿ ಚಿತ್ರದ ಗೀತೆ. ರಚನೆ ಎಸ್ ಎಚ್ ಬಿಹಾರಿ, ಸಂಗೀತ ಓ ಪಿ ನಯ್ಯರ್. ಕೇಳಿ ಕಾಶ್ಮೀರಿಕಿ ಕಲಿ.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಯಕ್ಷಕೂಟ ಇವರಿಂದ ಯಕ್ಷಗಾನ ತಾಳಮದ್ದಳೆ ಧ್ರುಮಿಲ ಗಂಧರ್ವ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ

0: ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಯಕ್ಷಕೂಟ ಇವರಿಂದ ಯಕ್ಷಗಾನ ತಾಳಮದ್ದಳೆ ಧ್ರುಮಿಲ ಗಂಧರ್ವ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006 ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1 ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ 2 ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ 2 ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 1,12,092 ಹೆಚ್ಚು

0: ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ TS ಅನಿಲ್ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ KPS ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ BT ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ 100,000+ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ 2 ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031ಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿ

0: ಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಬಸವ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಡಿರುವ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಸಂಗೀತ ನೀಡಿದ್ದಾರೆ.

ನಮ್ಮ ಬಸವ ಚಿತ್ರದ ಗೀತೆ ಕೇಳಿದಿರಿ. ಈಗ ವಿಜಯಪ್ರಕಾಶ್ ಮತ್ತು ರಮ್ಯಾ ಬೆಹರಾ ಸಂಗಡಿಗರ ಜೊತೆ ಹಾಡಿರುವ ಗೀತೆ ಚಿತ್ರ ಬುಗುರಿ. ರಚನೆ ಕವಿರಾಜ್, ಸಂಗೀತ ಮಿಕ್ಕಿ ಜೇಮೇಯರ್.

ಕೇಳಿ ಕಲಾವಿದ ಜೋಡಿ ಕುನಾಲ್ ಗಾಂಜಾವಾಲಾ ಮತ್ತು ಚಿತ್ರ ಹಾಡಿರುವ 10th Class ಎ ಸೆಕ್ಷನ್ ಚಿತ್ರದ ಗೀತೆ. ರಚನೆ ಹರಿಶೃಂಗ, ಸಂಗೀತ ಆರ್ಯನ್ ಅಭಿಲಾಷ್.

ಸಂಜಿತ್ ಹೆಗಡೆ ಮತ್ತು ಅಂಕಿತಾ ಕುಂಡು ಸಂಗಡಿಗರ ಜೊತೆ ಹಾಡಿರುವ ಗೀತೆ ಚಿತ್ರ ಫ್ಯಾನ್, ರಚನೆ ದರ್ಶಿತ್ ಭಟ್, ಸಂಗೀತ ವಿಕ್ರಮ್ ಮತ್ತು ಚಂದನಾ

0: ಗುರು ಕಿರಣ್ ಬರೆದು ಸಂಗೀತ ನೀಡಿ ಅವರೇ ಹಾಡಿದ ಓಂಕಾರ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು ಕೇಳುವರೆ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 5 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪುಚ್ಚೆ ಮೊಗದಿನ ಪ್ರೇಮ ಜೈನ್ ಮತ್ತು ಬಳಗದವರಿಂದ ಕೃಷಿ ಕವಿತೆಗಳು. 5:30 ಚಿತ್ರಗೀತೆಗಳ ಪ್ರಸಾರವಿದೆ. ಜಿಲ್ಲಾ ವಾರ್ತಾಪತ್ರ 6:30. 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ, ಕೃಷಿ ರಕ್ಷಿಸಿ ಅಭಿಯಾನ. ಇದರ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ICAR ಕೃಷಿ ವಿಜ್ಞಾನ ಕೇಂದ್ರ, ಇಲ್ಲಿನ ವಿಜ್ಞಾನಿ ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ, ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಯಕ್ಷಕೂಟ, ಇವರಿಂದ ಯಕ್ಷಗಾನ ತಾಳಮದ್ದಳೆ ಧ್ರುಮೇಲ ಗಂಧರ್ವ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ರೇಮಂಡಿ ಕುನ್ಹಾ ಅವರಿಂದ ಭಾಷಣ, ವಿಷಯ ಪರಿಸರ ದಿವಸ್ ಏಕ್ ವಿಶ್ಲೇಷಣ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರಿಂದ ಪಿಟೀಲು ವಾದನ. ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಆಕಾಶವಾಣಿ ಮಂಗಳೂರು. ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. ಇದರ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ, ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಶುಕ್ರವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
0: ಆಕಾಶವಾಣಿ ಮಂಗಳೂರು. ಸಮಯ 3:05. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ಸಂಜೆ 5:00 ಜನಪದ ಸಂಗೀತ ಕಾರ್ಯಕ್ರಮದೊಂದಿಗೆ ನಮ್ಮ ಮುಂದಿನ ಪ್ರಸಾರ ಆರಂಭ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ, ತರಂಗಾಂತರ 275.5 ಮೀಟರ್, 1089 kHz ಮತ್ತು FM ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಬಾನುಲಿ ಬಂಧುಗಳಿಗೆ ನಿಲಯದ ಪರವಾಗಿ ರವಿರಾಜ್ ಸೂಟರ್ಪೇಟೆ ಕೋರುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಜನಪದ ಸಂಗೀತ ಇದೀಗ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಪುಚ್ಚೆಮೊಗರಿನ ಶ್ರೀಮತಿ ಪ್ರೇಮಾ ಜೈನ್ ಮತ್ತು ಬಳಗದವರಿಂದ ಕೃಷಿ ಕವಿತಗಳು. ಮೊದಲಿಗೆ ಓ ಬೇಲೆ.

0: ಇನ್ನು ಮುಂದೆ ದಿಮಿಸೋಲೆ.
1: ದಿಮಿಸಾಲೆ,
2: ದಿಮಿಸಾಲೆ,
1: ದಿಮಿಸಾಲೆ,
2: ದಿಮಿಸಾಲೆ,
1: ದಿಮಿಸಾಲೆ ಮಗಲಲೆ ದದಮಾರುಂಡಲೆ,
2: ದಿಮಿಸಾಲೆ,
1: ದಿಮಿಸಾಲೆ,
2: ದಿಮಿಸಾಲೆ,
1: ಅಗಮ ಭೋಗಮ ದಿಮಿಸಾಲೆ,
2: ದಿಮಿಸಾಲೆ,
1: ದಿಮಿಸಾಲೆ ಮಗಲಲೆ ಬೆಂಡಲ ಮಾರುಂಡಲೆ,
2: ದಿಮಿಸಾಲೆ,
1: ದಿಮಿಸಾಲೆ,
2: ದಿಮಿಸಾಲೆ,
1: ದಿಮಿಸಾಲೆ,
2: ದಿಮಿಸಾಲೆ.

0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ದಾದ ಮಾರುಂಡಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ನೆಕ್ಲಿಸ್ ಮಾರುಂಡ

0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ದದಮಾರುಂಡಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ದದಮಾರುಂಡಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ಬಟನ್ ಸರ ಮಾರುಂಡಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ

0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ದದಮಾರುಂಡಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ನೆತಿಭಕ್ತಲೆ ಮಾರುಂಡಾಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ ಮಗಲಾಲೆ ಕರುಚೈನೆ ಮಾರುಂಡಾಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
0: ದಿಮಿಸಾಲೆ
1: ದಿಮಿಸಾಲೆ
2: ಮುಂದೆ ಕೇಳಿ ಕರುರಾಯರೆ ಮಲ್ಲ ಕರುರಾಯರೆ.

0: ಇದುವರೆಗೆ ಪುಚ್ಚಮೊಗರಿನ ಶ್ರೀಮತಿ ಪ್ರೇಮಾ ಜೈನ್ ಮತ್ತು ಬಳಗದವರಿಂದ ಕೃಷಿ ಕವಿತೆಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು.

ಸಮಯ 5:30. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರಂಗೀತರಂಗ ಚಿತ್ರಕ್ಕಾಗಿ ಸತೀಶ್ ಪಟ್ಲ, ದೀಪಿಕಾ ಟಿ ಮತ್ತು ಅನೂಪ್ ಭಂಡಾರಿಯವರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಅನೂಪ್ ಭಂಡಾರಿಯವರದ್ದೇ.

ರಂಗಿ ತರಂಗ ಚಿತ್ರದ ಗೀತೆಯ ನಂತರ ಕೇಳಿ ಲವ್ ಗುರು ಚಿತ್ರಕ್ಕಾಗಿ ಬೆನ್ನಿ ಅವರು ಹಾಡಿರುವ ಕವಿರಾಜ್ ಅವರ ಸಾಹಿತ್ಯ. ಸಂಗೀತ ನೀಡಿದವರು ಜೋಶುವಾ ಶ್ರೀಧರ್.

ಆಟ ಚಿತ್ರಕ್ಕಾಗಿ ಶ್ರೇಯ ಘೋಷಾಲ್ ಮತ್ತು ಸೋನು ನಿಗಮ್ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು, ಸಂಗೀತ ನೀಡಿದವರು ಸಾಧು ಕೋಕಿಲ. ಕಾರ್ಯಕ್ರಮದ ಮುಂದೆ ಕೇಳಿ, ಅರಮನೆ ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಶ್ವೇತಾ ಅವರು ಹಾಡಿರುವ ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಜಟಾಯು ಮೋಕ್ಷ. ನಡೆಸಿಕೊಡುತ್ತಾರೆ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ, ಎಡನೀರು ಮಠ ಹಾಗೂ ಬಳಗದವರು.
2: ರಾವಣ, ನಿನಗೆಂತ ಹುಚ್ಚು ಹಿಡಿದಿದೆ?
3: ಯಾಕ
2: ರಾಮನೆಂದರೆ ಯಾರೆಂದು ತಿಳಿದಿರುವೆ?
3: ಏನ್
2: ದೇವತೆಗಳ ದೂರಿನಿಂದ ಭೂಭಾರಕರನ್ನ ದುಷ್ಟರನ್ನ ಸಂಹರಿಸಲೆಂದು ಶ್ರೀಮನ್ ನಾರಾಯಣನೇ ನರನಾಗಿ ಜನಿಸಿದ್ದಾನೆ. ಅವನನ್ನು ನೀನು ತಂಟೆಗೆ ಹೋಗುವುದೇ?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೋನಾಲಿಸಾ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಮತ್ತು ಕಲ್ಪನಾ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಲೀಶಾ ಸಂದೀಪ್. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅರಸು ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಹರಿಣಿ ಸುಧಾಕರ್ ಅವರ ಧ್ವನಿಯಲ್ಲಿರುವ ಗೀತೆ

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಮಂಗಳೂರು, ಸಮಯ 6 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದುನಾರು ಸೌಮ್ಯ ಉರ್ವಸ್ಟೋರ್. ದಕ್ಷಿಣ ಕನ್ನಡ ಜಿಲ್ಲೆಡು ಮರಿಯಾಲ ಚುರುಕಾದೀತದು ಕರಿನ ರಡ್ಡು ಮೂಜಿ ದಿನುಕ್ಲೇರ್ದು ಬುಡಾಂದ ಬರ್ಸ ಬರುಂದುಂಡು. ಬುಡಾಂದ ಬರುಂದಿಪ್ಪುನ ಬರ್ಸರ್ದಾದು ಜಿಲ್ಲೆದ ಜೀವ ತುದೆಕುಲು ಮೆಲ್ಲೊಡೆ ಜೀವಕಲೆ ಪಡೆಯೊಂದುಂಡು. ಆಜಿದು ಪೋದಿತ್ತಿನ ನೇತ್ರಾವತಿ ಕುಮಾರಧಾರ ಫಲ್ಗುಣಿ ಸುದೆಕ್ಲೆಡು ನೀರ್ದ ಪರಿಪು ತೋಜಿದು ಬರುಂದುಂಡು. ಕೃಷಿ ಕಜ್ಜಲು ಬಿರ್ಸಿಡೆ ಸಾಗೊಂದುಂಡು. ಮರಿಯಲ ಸುರುವಾತಿನ ಪಿರೌಡು ಬರ್ಸರ್ದಾದು ಎದುರಾಪಿನ ಪ್ರಕೃತಿ ಮುನಿಯುನೇನು ಎದುರಿಸರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾತಾ ರೀತಿಡ್ಲ ತಯಾರಾದುಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತೆರಿಪಾದಿರು. ಜಿಲ್ಲಾಧಿಕಾರಿ ಆಫೀಸಡು ಇನಿ ಅಧಿಕಾರಿಲೊಟ್ಟಿಗೆ ನಡತಿನ ಸಭೆಟು ಪಾತೆರ್ನ ಆರು ಆಯಾ ತಾಲೂಕುದ ಅಧಿಕಾರಿಲು ತನ್ಕ್ಲೆನ ವ್ಯಾಪ್ತಿಡು ಬೋಡಾಪಿನ ತಯಾರಿಲೇನು ಮಲ್ತೊನೊಡು. ಮರಿಯಲ ಕೇರಳಗು ಬೈದಿನಿರ್ದಾತ್ರ ಬೋಡಾಪಿನ ಎಚ್ಚರಿಕೆಲ್ಲ ಇತ್ತೆರ್ದೆ ಕೈಕೊನೊಡು ಪಂದು ತೆರಿಪಾದಿರು. ಪನರೆ ಆವಂದಿನ ಬೊಲ್ಲ ನೀರ್ದ ಪರಿಪೂಸೇರ್ನಂಚ ಪ್ರಕೃತಿ ಮುನಿಯುನಂಚಿನ ಪರಿಸ್ಥಿತಿಲೇನು ಎದುರಿಸರೆ ಜಿಲ್ಲಾಡಳಿತ ತಯಾರಾದುಂಡು. ಜಿಲ್ಲೆಡು ಒಟ್ಟು 115 ಕಾಳಜಿ ಕೇಂದ್ರಲೇನು ಗುರ್ತ ಮಲ್ತದುಂಡು ಪಂದು ಪಂತೆರು. ದಕ್ಷಿಣ ಕನ್ನಡ ಸೇರ್ನಂಚ ಕರಾವಳಿ ಬೊಕ್ಕ ಘಟ್ಟಭಾಗದ ಸಾರಗಟ್ಲೆ ಬಜ್ಜೆ ಬುಳೆಪಿನಕ್ಲೆಗು ಭಾರಿ ಪೋಡಿಗೆ ಕನದಿನ ಮಂಜಲ್ ಇರೆ ಸೀಕ್ ಬೊಕ್ಕ ಇರೆ ಚುಕ್ಕೆ ಸೀಕ್ದ ಸಮಸ್ಯೆಗೂ ತುರ್ತು ಪರಿಹಾರ

0: ಕ್ರಮ ಕೈಕೊಂಡಂಚ ದಕ್ಷಿಣ ಕನ್ನಡ ಸಂಸದರಾಯನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೀರ್ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಮೇರೆಗೆ ಮನವಿ ಸಂದಾದಿರು. ಒಂದು ಲಕ್ಷಗಟ್ಟಲೆ ರೈತರನ ಆರ್ಥಿಕ ಪರಿಸ್ಥಿತಿ ಹಾಳಾಪಿನಂಚ ಮಲ್ದಂಡ್ ತೊಂದರೆಗೂ ಬೂರಿನ ರೈತರಿಗೆ ಸಕಾಯ ಮಲ್ಪರೆ ಸರಿಯಾಯಿನ ಉಮೇದು ಕೊರ್ಪಿನ ಪ್ಯಾಕೇಜ್ ನ ಘೋಷಣೆ ಮಲ್ಪುಡು ಪಂದು ಸಂಸದರು ಮನವಿಡು ಒತ್ತಾಯ ಮಲ್ತದೇರು. ಮರಿಯಲಡು ಸಾದಿದ ಗುಂಡಿಲೆಗು ಬೋರ್ದು ಜೂವ ನಷ್ಟ ಆಂಡ ಇಂಜಿನಿಯರ್ ನಕ್ಲೆನೆ ಸೀದಾ ಜವಾಬ್ದಾರಿರಾದ ಮಲ್ಪುಂಡು ಪಂದು ಆರೋಗ್ಯ ಬೊಕ ಕುಟುಂಬ ಕಲ್ಯಾಣ ಖಾತೆ ಮಂತ್ರಿ ಯುಟಿ ಖಾದರ್ ಎಚ್ಚರಿಕೆ ಕೊಡ್ತೇರು. ಮರಿಯಲದ ತಯಾರಿಲೆನ ಬಗೆಟ್ ಅಧಿಕಾರಿಲೆನ ಸಭೆ ನಡಪಾಯಿನ ಆರು ಮರಿಯಲಡು ಎದುರಾಪಿನ ಉವೆ ಆಪತ್ತಲಿನ ಎದುರಿಸರೆ ಅಧಿಕಾರಿಲು ಒರಿಯರ್ದು ಒರಿ ಜತೆ ಸೇರಿದ ಕೆಲಸ ಮಲ್ಪೋಡು ಉದಾಸೀನ ಮಲ್ಪುನಕುಲ್ನ ಇರುದ್ದ ಮುಲಾಜಿದಂತೆ ಕ್ರಮ ಕೈಕೊನುವ ಪಂದು ತೆರಿಪಾದಿರು. ಭಾರತದ ಓಟದ ಆಯೋಗದ ಆದೇಶದಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಓಟು ದಖಲ್ನ ಪಟ್ಟಿದ ಇಸೇಸ ಸರಿಯಾಯಿನ ಪರಿಶೀಲನೆ ಎಸ್ಐಆರ್ ಉಂದ್ವೇ ಮುಪ್ಪರ್ದು ಬಿಎಲ್ಒ ನಕಲ್ನ ಇಲ್ಲ ಭೆಟ್ಟಿದ ಮುಖಾಂತರ ಸುರು ಆಯರೆ ಉಂಡು ಈ ಇಲ್ಲ ಭೆಟ್ಟಿದ ಕೆಲಸ ಜುಲೈ 29 ಮುಟ್ಟ ನಡಪರೆ ಉಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತೆರಿಪಾದೆರು. ರಾಜ್ಯದ ಸರಕಾರಿ ಆಸ್ಪತ್ರೆಯಲ್ಲಿಡು ಸುಮಾರು 900 ತಾತ್ ಡಾಕ್ಟರ್ ನಕಲ್ನ ಕೆಲಸಲು ಖಾಲಿ ಇತ್ತು ಭರ್ತಿ ಮಲ್ಪರೆ ಕ್ರಮ ಕೈಕೊನೊಂದುಂಡು ಪಂದು ಆರೋಗ್ಯ ಬೊಕ ಕುಟುಂಬ ಕಲ್ಯಾಣ ಖಾತೆ ಮಂತ್ರಿ ಯುಟಿ ಖಾದರ್ ತೆರಿಪಾದಿರು. ಸರಕಾರಿ ಆಸ್ಪತ್ರೆಯಲ್ಲಿಡು ಡಾಕ್ಟರ್ ನಕಲ್ನ ಕುಂದೆಲು ಉಪ್ಪುನವೆನ್ನು ಗುಮನೊಡು ದೀವೊಂದು ಕಾಯಂ ಬೇಲೆದ ಕೆಲಸ ಆಪಿನೆಟ್ಟ ಟೆಂಡರ್ ಆಧಾರಡು ಬೇಲೆಗದೆತನುಂಡು ಹಂತ ಹಂತಡು ಸರಕಾರಿ ಆಸ್ಪತ್ರೆಯಲ್ಲೆನ ಬೇತೆ ಬೇತೆ ಸಮಸ್ಯೆಲೇನು ಪರಿಹಾರ ಮಲ್ಪರೆ ಒತ್ತು ಕೊರ್ಪುಂಡು ಪಂದು ತೆರಿಪಾದಿರು. ಪರಿಸರ ನೀರು ತೆನಸು ಶುದ್ಧ ಆದಿತ್ತಂಡ ಮಾತ್ರ ಜೀವಜಂತುಲೆನ ರಕ್ಷಣೆ ಆಯರ ಸಾಧ್ಯ ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಲಾಯ್ನ ದರ್ಶನ್ ಹೆಚ್ವಿ ಅಭಿಪ್ರಾಯ ಮಲ್ದಿರು. ವಿಶ್ವ ಪರಿಸರ ದಿನ ಆಚರಣೆದ ಲೆಕ್ಕೊಡು ಕುಡ್ಲಡು ನಡತಿನ ಲೇಸನು ಉದಿಪನ ಮಲ್ತದ ಪಾತ್ಯರ್ನ ಆರು ಪ್ರತಿ ಒರಿಯಡಲ ಪರಿಸರ ಪ್ರೇಮ ಬುಲೆವೊಡು ಪರಿಸರ ರಕ್ಷಣೆ ನಮ್ಮ ಜವಾಬ್ದಾರಿಲ ಆದುಂಡು ಪಂದು ತೆರಿಪಾದಿರು. ಕುಡ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಡು ದಿನತ 24 ಗಂಟೆ ನೀರು ಒದಗಾವನ ಉದ್ದೇಶದಾದ ಜಾರಿಗೆ ಬರೊಂದಿಪ್ಪುನ ಜಲಸಿರಿ ಯೋಜನೆದಡಿಟ್ಟು ಶೇಕಡಾ 70 ತಾತು ಕೆಲಸಲು ಮುಗಿತಲ ಆತಂಡು ಪಂದು ಗುತ್ತಿಗೆ ವಹಿಸೊಂದಿನ ಸಂಸ್ಥೆ ಆಯ್ನ ಸುಯೇಜ್ ಪ್ರಾಜೆಕ್ಟ್ ಸಂಸ್ಥೆದ ಹಿರಿಯ ಅಧಿಕಾರಿಲು ತೆರಿಪಾದಿರು. 2027 ಮಾರ್ಚ್ ಮುಟ್ಟ ಜಲಸಿರಿ ಯೋಜನೆದ ಪೈಪ್ಲೈನ್ ಪಾಡುನ ಕೆಲಸ ಟಾಂಕಿ ಕಟ್ಟುನ ಕೆಲಸ ಬೊಕ ಅಡ್ಡೆರಡು ನಡೆತೊಂದಿಪ್ಪುನ ನೀರ್ದ ಶುದ್ಧೀಕರಣ ಘಟಕದ ಬೇಲೆನು ಮುಗಿಪೆರೆ ಕಾಲಾವಕಾಶ ಇಸ್ತಾರ ಮಲ್ತದಂಡು 2027 ಆಗಸ್ಟ್ದ ಪುರ್ತುಗು ಇಲ್ಲಲೆಗು ನೀರ್ದ ಪೈಪ್ಲೈನ್ ಪಾಡುನ ಕೆಲಸನು ಮುಗಿತಲ ಮಲ್ಪುಂಡು ಪಂದು ಜಲಸಿರಿ ಯೋಜನೆದ ಕಾರ್ಯನಿರ್ವಾಹಕ ಇಂಜಿನಿಯರ್ ಸುರೇಶ್ ಎಹೆಚ್ ತೆರಿಪಾದಿರು. ಸಾಮಾನ್ಯ ಪ್ರವೇಶ ಪರೀಕ್ಷೆದ ಇಂಜಿನಿಯರಿಂಗ್ ವಿಭಾಗದ ಸುರುತ 10 ರ್ಯಾಂಕ್ಲೆಡ್ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ತಿಕ್ಕದಂಡು. ಕುಡ್ಲಪೇಂಟೆದ ಕೊಟ್ಟಾರ ಕ್ರಾಸ್ದ ದಿ ಲರ್ನಿಂಗ್ ಸೆಂಟರ್ ಪಿಯು ಕಾಲೇಜ್ ಮೂಜಿ ಬೊಕ ಬೆಳ್ತಂಗಡಿದ ಗುರುವಾಯನ ಕೆರೆತ ವಿದ್ವತ್ ಪಿಯು ಕಾಲೇಜ್ಗೆ 1 ರ್ಯಾಂಕ್ ತಿಕ್ಕದಂಡು. ದಿ ಲರ್ನಿಂಗ್ ಸೆಂಟರ್ ಪಿಯು ಕಾಲೇಜ್ದ ಇರಾ ಜೈನ್ 4 ರ್ಯಾಂಕ್ ಗಳಿಸದಿತ್ತದು. ಉಂದುವೆ ಸಂಸ್ಥೆದ ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆತೀರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗೆ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ಮಂಗಳೂರು, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. India strongly condemned the recent attack on a ship off the coast of Oman in which 3 Indian nationals lost their lives. Addressing an interministerial media briefing in New Delhi, External Affairs Ministry spokesperson Randhir Jaiswal said, in this regard, the government has lodged a strong protest by summoning the US Charge d'Affaires. Mr. Jaiswal noted that the continuing attacks on shipping in the region are deeply worrisome.
3: We attach high importance to the welfare and well-being of our seafarers community. Yesterday we condemned the attack on a ship off the coast of Oman in which unfortunately we lost 3 Indian nationals. We had summoned the US CDA here to register a strong protest. The continuing incidents of attacks on shipping in the region are deeply worrisome. These attacks must cease and end, and we also call for dialogue and diplomacy so that we can have an early return to peace and stability in the region.
2: Additional Secretary in the Ministry of Ports, Shipping and Waterways, Mukesh Mangal, expressed concern over the recent incidents involving merchant vessels in the Persian Gulf region and reaffirmed its commitment to the safety and welfare of Indian seafarers. He further informed that today the bitumen tanker MT Jalveer, a Guinea-Bissau flagged vessel was involved in a maritime security incident near Shinas

ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ರಾತ್ರಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ನಾಳೆ ಶುಕ್ರವಾರ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ವಂದನ, 6:30 ಭಾರತೀ ರಘು ಮೂಡುಬಿದ್ರೆ ಅವರಿಂದ ಚಿಂತನ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಮುಕುಂದ್, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ, ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಸಂದರ್ಶನ ಭಾಗವಹಿಸುತ್ತಾರೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಸ್ ನಿರ್ಮಲ, ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ, 7:45 ರಾಗರಂಜನಿ ಚಿತ್ರಗೀತೆಗಳು, ನಾಳೆ ಬೆಳಗ್ಗೆ 8:30 ಜುಲೇಖಾ ಯನಪೋಯ ಆರೋಗ್ಯ ಸಂಪದ, ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ನಾಳೆ ಬೆಳಗ್ಗೆ 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮ ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಾಳೆ ಬೆಳಗ್ಗೆ 9:30 ಭಾವಗಾನ ತಿಂಗಳ ಹಾಡು, ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವವರು ಎಂ ಪಂಚಮಿ. 9:40 ಗಾಂಧಿ ಸ್ಮೃತಿ, 9:50 ಭಾವಗೀತೆಗಳು. ನಾಳೆ ಬೆಳಗ್ಗೆ 10:00 CIIT ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ನಾಳೆ ಬೆಳಗ್ಗೆ 10:30 ಹಲೋ ನಮ ಪಾತಿರ್ಗ ನೇರ ಫೋನ್ ಕಾರ್ಯಕ್ರಮ, ವಿಷಯ ಮರಿಯಲಡು ಕೊಡೆ ಮದತ್ತದು ಪೋನಗ. 11:00 ವನಿತಾ ವಾಣಿ, ಶೋಭಾ ಜಗದೀಶ್ ಅವರಿಂದ ಕಥೆ ಪೊರೆ ಕಳಚಿದಾಗ. 11:30 ಹಿಂದಿ ಚಿತ್ರಗೀತೆಗಳು, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ, ಈ ಕುರಿತು ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇಲ್ಲಿನ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಾಮರಾಜು ಬಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ MS. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ PM ಸೂರ್ಯಘರ್ ಯೋಜನೆಯ ಕುರಿತು ಮಾಹಿತಿ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಇದು. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ, SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಕ್ತಿಗೀತೆಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ಸಂಜೆ 5:00 ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗಿತ ಪ್ರಸ್ತುತಿ ಅಕ್ಷತರಾಜ್ ಪೆರ್ಲಾ. 6:30 ಅವಲೋಕನ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದ ತಳಿ ಸಂರಕ್ಷಣೆಯ ಕುರಿತು ಸತ್ಯನಾರಾಯಣ ಬೆಳೇರಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. 7:45 ಹಿಂದಿ ಚಿತ್ರಗೀತೆಗಳು. ನಾಳೆ ರಾತ್ರಿ 8:00 ವಾರದ ಅತಿಥಿ ಭಾಗವಹಿಸುವವರು ಕ್ಯಾಂಪ್ಕೋ ಅಧ್ಯಕ್ಷರಾದ SR ಸತೀಶ್ ಚಂದ್ರ, ಸಂದರ್ಶಿಸುತ್ತಾರೆ ಸೂರ್ಯನಾರಾಯಣ ಭಟ್ PS.

ನಾಳೆ ರಾತ್ರಿ 8:30 ಡಾಕ್ಟರ್ ಸವಿತಾ ಪ್ರಭು ಅವರಿಂದ ಭಾಷಣ. ವಿಷಯ ಅಲ್ಝೈಮರ್ಸ್ ಎಂಬ ಮರೆವಿನ ಕಾಯಿಲೆ. ನಾಳೆ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ಯಕ್ಷಗಾನ ತಾಳಮದ್ದಲೆ ಯಕ್ಷಸಿರಿ ಪ್ರಸಂಗ ಜಟಾಯು ಮೋಕ್ಷ ನಡೆಸಿಕೊಡುತ್ತಾರೆ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿ ಎಡನೀರು ಮಠ ಮತ್ತು ಬಳಗದವರು. ನಾಳೆ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ನಾಳಿನ ವಿಷಯ ಜನ್ ವಿಶ್ವಾಸ್.

ಆಕಾಶವಾಣಿ ಮಂಗಳೂರು. ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. ಇದರ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಭಾಗವಹಿಸಲಿದ್ದಾರೆ. ತಪ್ಪದೆ ಕೇಳಿ ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಶುಕ್ರವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.

0: ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯವಾರ್ತಾಃ. ಓಮಾನ್ ದೇಶಸ್ಯ ಟ್ಯಾಂಕರ್ ಆಕ್ರಮಣಸ್ಯ ವಿಷಯೇ ಭಾರತೇನ ಪ್ರಬಲಂ ವಿರೋಧಂ ಪ್ರಕಟಿತಂ. ಎಂ ಟಿ ಜಲವೀರ ನೌಕಾಯಾಃ ಸರ್ವೇ ಕರ್ಮಚಾರಿಣಃ ಸುರಕ್ಷಿತಾಃ ಇತಿ ಸೂಚನಾಸ್ತಿ. ನೀತಿ ಆಯೋಗಸ್ಯ ಸಭಾಯಾಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ವಿಕಸಿತ ಭಾರತಸ್ಯ ಕೃತೆ ಕೌಶಲಸ್ಯ ವೃತ್ತ್ಯವಸರಸ್ಯ ಚ ಮಹತ್ವಂ ಪ್ರತಿಪಾದಿತಂ. ಆಂಧ್ರಪ್ರದೇಶಸ್ಯ ಮದ್ಯ ಪರಿವಹನ ಭ್ರಷ್ಟಾಚಾರ ಪ್ರಕರಣಸ್ಯ ಹೈದರಾಬಾದೆ ಇಡಿ ಇತ್ಯನೇನ ಸಹಸಾ ಅನ್ವೇಷಣಂ ಕೃತಂ. ಭಾರತೇನ ಮಾಲ್ದೀವ್ಸ್ ದೇಶಂ ಪ್ರತಿ ಖಸರಾ ರೋಗಸ್ಯ ಸೂಚ್ಯೌಷಧೀನಾಂ ಚಿಕಿತ್ಸಾ ಸಹಾಯಂ ಪ್ರೇಷಿತಂ. ಅಪಿ ಚ ಅದ್ಯ ರಾತ್ರೌ ಬೃಹತ್ತಮಃ ಫಿಫಾ ವಿಶ್ವ ಚಷಕ ಕ್ರೀಡಾ ಆರಭ್ಯತೆ, ಯತ್ರ ಮೆಕ್ಸಿಕೋ ದಲಂ ದಕ್ಷಿಣ ಆಫ್ರಿಕಾ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಓಮಾನ್ ದೇಶಸ್ಯ ತಟೆ ಏಕಸ್ಯಾಃ ನೌಕಾಯಾಃ ಉಪರಿ ಸದ್ಯಃ ಏವ ಕೃತಸ್ಯ ಆಕ್ರಮಣಸ್ಯ ಭಾರತೇನ ನಿಂದಿತಂ, ಯಸ್ಮಿನ್ ತ್ರಯಃ ಭಾರತೀಯ ನಾಗರಿಕಾಃ ಮೃತಾಃ. ನವದಿಲ್ಯಾಂ ಅಂತರ್ಮಂತ್ರಿಮಂಡಲೀಯ ವಾರ್ತಾಹಾರ ಸಮ್ಮೇಳನಂ ಅಭಿಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಅವದತ್ ಯತ್ ಸರ್ವಕಾರೇಣ ಅಮೆರಿಕಾದೇಶಸ್ಯ ಚಾರ್ಜ್ ಡಿ ಅಫೇರ್ಸ್

0: ಪ್ರತಿರಕ್ಷಣ ವ್ಯಾಪ್ತಿಂ ಸುದೃಢಂ ಕರ್ತುಂ ಸಾರ್ವಜನಿಕ ಸ್ವಾಸ್ಥ್ಯಸ್ಯ ರಕ್ಷಣಾರ್ಥಂ ಚ ಪ್ರಯತ್ನಾನ್ ಸಮರ್ಥಯಿತುಂ ಮಾಲ್ದೀವ್ ದೇಶಂ ಪ್ರತಿ 20,000 ಯಾವತ್ ಖಸರಾ ಸೂಚ್ಯೌಷಧೀನಾಂ ಪ್ರಾಯಃ 3 ಟನ್ ಚಿಕಿತ್ಸಾ ಸಾಮಗ್ರೀಂ ಚ ಪ್ರೇಷಿತಂ. ವಿದೇಶ ಮಂತ್ರಾಲಯಃ ಅವದತ್ ಯತ್ ಏತತ್ ಸಹಯೋಗಂ ದ್ವೀಪರಾಷ್ಟ್ರೇ ವರ್ಧಮಾನಾನಾಂ ಖಸರಾ ಪ್ರಕರಣಾನಾಂ ನಿವಾರಣೆ ಸಹಾಯಂ ಕರಿಷ್ಯತಿ ತಥಾ ಚ ಮಾಲ್ದೀವ್ಸ್ ಸರ್ವಕಾರಸ್ಯ ಪ್ರತಿಕ್ರಿಯಾ ಉಪಾಯಾನ್ ಸುದೃಢಂ ಕರಿಷ್ಯತಿ ಇತಿ. ತಸ್ಯ ನೇಬರ್ಹುಡ್ ಫಸ್ಟ್ ವಿಜನ್ ಮಹಾಸಾಗರ್ ಇತ್ಯೇತಯೋಃ ಅಂತರ್ಗತಂ ಭಾರತಂ ಮಾಲ್ದೀವ್ಸ್ ದೇಶೇನ ಸಹ ಸಂಯುಕ್ತ ಪ್ರಾಥಮಿಕತಾಸು ನಿಕಟತಯಾ ಕಾರ್ಯಂ ಕರ್ತುಂ ಪ್ರತಿಬದ್ಧಂ ಅಸ್ತಿ. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ರಾಜಸ್ಥಾನೆ ಜೈಸಲ್ಮೇರ ಜನಪದೆ ರಾಮಗಢಿ 20 ಕಿಲೋವಾಟ್ ಕ್ಷಮತಾಯುತಸ್ಯ FM ಪ್ರೇಷಕಸ್ಯ ಆಭಾಸೀಯ ಉದ್ಘಾಟನಂ ಅಕರೋತ್. ಜೈಪುರಸ್ಥೆ ಆಕಾಶವಾಣಿ ಪರಿಸರೆ ಸಮಾಯೋಜಿತೆ ಏಕಸ್ಮಿನ್ ಕಾರ್ಯಕ್ರಮೆ ಉದ್ಘಾಟನ ಕಾರ್ಯಮಿದಂ ಸಂಪನ್ನಂ. ಅನೇನ ಸಹ ರಾಜ್ಯೆ FM ಪ್ರೇಷಕಾಣಾಂ ಸಂಖ್ಯಾ ವಿವರ್ಧ್ಯ 49 ಜಾತಾ. ನೂತನಃ ಪ್ರೇಷಕಃ ಸೀಮಾವರ್ತಿ ಕ್ಷೇತ್ರೇಷು 80 ಕಿಲೋಮೀಟರ್ ಪರಿಮಿತೆ ಕ್ಷೇತ್ರ ರೇಡಿಯೋ ಪ್ರಸಾರಣಸ್ಯ ಆವರಣಂ ಪ್ರದಾಸ್ಯತಿ. ಏತೇನ ಜನಾಃ ವಿವಿಧಾಃ ಸೂಚನಾಃ ಶೈಕ್ಷಿಕ ಸಾಮಗ್ರ್ಯಃ ಪ್ರಾಪ್ತುಂ ಶಕ್ನುವಂತಿ. ಸಭಾಂ ಸಂಬೋಧಯನ್ ಶ್ರೀ ವೈಷ್ಣವಃ ಅವದತ್ ಯತ್ ದೇಶಸ್ಯ ಸೀಮಾಕ್ಷೇತ್ರೇಷು ಕಾಶ್ಮೀರತಃ ಕಚ್ಛ ಪರ್ಯಂತಂ ಆಕಾಶವಾಣಿ ದೂರದರ್ಶನಯೋಃ ಪ್ರಸಾರಣಸೇವಾಯಾಃ ವಿಶಿಷ್ಟಾಃ ಲಾಭಾಃ ಪ್ರಾಪ್ಸ್ಯಂತೆ.
1: मैं निवेदन करूंगा आकाशवाणी के सभी साथियों से और विशेषकर डीजी साहब से, राजीव जी से और हमारे प्रसार भारती के चेयरमैन श्री प्रसून जोशी जी से कि अब हम एक नए तरीके से सोचें आकाशवाणी के बारे में. हम आज के समय के हिसाब से आकाशवाणी को डिजिटल फर्स्ट और हाइपर लोकल इन दो सूत्रों में बांधे. जो भी डिजिटल प्लेटफॉर्म हमारे पास आज अवेलेबल है, अपना खुद का वेब्स OTT है, उस प्लेटफॉर्म को यूज करें. लोकल आर्ट, लोकल संस्कृति, लोकल खान पान को आगे लाने का एक बहुत बड़ा प्लेटफॉर्म बनाए. अगले 1000 दिनों में एक मास्टर प्लान बना के आकाशवाणी और दूरदर्शन का पूरा ट्रांसफॉर्मेशन करें. आपको पूरा फ्रीडम है, जो आप कहोगे वो पॉलिसी बनेगी. पॉलिसी बनाने वाले आप, इम्प्लीमेंट करने वाले आप.
0: ಪ್ರಶಾಸನೇನ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಉತ್ಪಾದ ಶುಲ್ಕಂ ಅಪಸಾರಿತಂ. ವಿತ್ತ ಮಂತ್ರಾಲಯೇನ ಏಕಯಾ ಅಧಿಸೂಚನಯಾ ಪ್ರಕಾಶಿತಂ ಯತ್ 20ತಃ 30% ಎಥನಾಲ್ ಮಿಶ್ರಿತ ಪೆಟ್ರೋಲ್ ಉತ್ಪಾದಂ ಕೇಂದ್ರೀಯ ಉತ್ಪಾದ ಶುಲ್ಕ ಶ್ರೇಣ್ಯಾತ್ ಪೂರ್ಣತಯಾ ವಿಮುಕ್ತಂ. ಮಂತ್ರಾಲಯೇನ ಉಕ್ತಂ ಯತ್ ಅಸ್ಯ ಶೈಥಿಲ್ಯಸ್ಯ ಉದ್ದೇಶ್ಯಂ ಭಾರತೀಯ ಎಥನಾಲ್ ಮಿಶ್ರಣ ಕಾರ್ಯಕ್ರಮಂ ಸುದೃಢೀಕರಣಮಸ್ತಿ. 26,000 ವರ್ಷಸ್ಯ ಫಿಫಾ ವಿಶ್ವ ಚಷಕ ಕ್ರೀಡಾಯಾಃ ಆರಂಭಃ ಅದ್ಯ ರಾತ್ರೌ ಮೆಕ್ಸಿಕೋ ನಗರಸ್ಯ ಐತಿಹಾಸಿಕೆ ಎಸ್ಟಾಡಿಯೋ ಎಡ್ಜೆಟೆಕಾ ಕ್ರೀಡಾಗೃಹೆ ಆರಭ್ಯತೆ. ಇತಿ ವಾರ್ತಾಃ.
2: ಆಕಾಶವಾಣಿ ಇದೀಗ ಜಿಲ್ಲಾ ವಾರ್ತಾಪತ್ರ.
3: ತುಮಕೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ITP 35 ATP ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು,

ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು ಎರಡನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ ಎರಡನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆ

0: ಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ ಎರಡು ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು, ಸಮಯ 6:35.
2: ಪ್ರೀತಿದ ಶ್ರೋತೃಳೆ, ಹಲೋ, ನಮ್ಮ ಪಾತಿರ್ಗಾ ನೇರ ಫೋನಿನ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಮರಿಯಾಲೊಡು ಮದತ್ತು ಪೋಯಿನ ಕೊಡೆತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಕೊಡೆ ಕೊನೋದು ಒಲ್ಪಾಂಡಲ ಮದತ್ತುದು ಪೋದು ಬರ್ಸ ಬನ್ನಗ ಕೊಡೆ ಇಜ್ಜಂದೆ ಆಯ್ನ ಪ್ರಸಂಗಲು ಇತ್ತಂಡ ಎಂಕ್ಲೆನೊಟ್ಟುಗು ಈ ಸರ್ತಿ ನಿಕುಲು ಪಟ್ಟೊನೊಲಿ. ಲಿಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು 2 1 1 9 9 9 STD ಕೋಡ್ 0 8 2 4. ಮೊಬೈಲ್ 8 2 7 7 0 3 8 0 0 0. ಅಪಗಂಡ ಶ್ರೋತೃಲೆ, ಮರಿಯಲಡು ಮದತ್ತು ಪೋಯಿನ ಕೊಡೆತ ನೆನಪು ಎಂಕ್ಲೆನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
3: ಪ್ರಿಯ ಕೇಳುವರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ಕಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಕೆಳಗರೆ ಗಮನಿಸಿ, ನಾಳೆ ರಾತ್ರಿ 8:30 ಡಾಕ್ಟರ್ ಸವಿತಾ ಪ್ರಭು ಅವರಿಂದ ಭಾಷಣ. ವಿಷಯ ಅಲ್ಝೈಮರ್ಸ್ ಎಂಬ ಮರೆವಿನ ಕಾಯಿಲೆ. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯಾಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ

ಆಧರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತಿನಿಧಿ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52ರಷ್ಟನ್ನು ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60ರಷ್ಟು ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು

0: ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಕಿಸಾನ್ ವಾಣಿ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ.
2: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ,
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್,
2: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
3: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
2: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
3: ವೆಬ್ ವಿಳಾಸ www.vipspattur.org.
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಪುತ್ತೂರು. ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
4: ಆಕಾಶವಾಣಿ ಮಂಗಳೂರು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್

0: ಜೀವನ್ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅವುಗಳ ಬಳಕೆ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ.
1: ದೇಶಾದ್ಯಂತ ನಡೆಯುತ್ತಿರುವ ಖೇತ್ ಬಚಾವೋ ಆಂದೋಲನ ಅಭಿಯಾನದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವ ಕುರಿತು ಮಾತನಾಡಲಿದ್ದೇವೆ. ಇವತ್ತು ಇದಕ್ಕಾಗಿ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್. ಇವರು ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅದರ ಬಳಕೆಯ ವಿಧಾನಗಳ ಕುರಿತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್.
2: ನಮಸ್ಕಾರ ಮೇಡಮ್. ನಮಸ್ಕಾರ.
1: ಈಗ ಸುಧಾರಿತ ಕಾಂಪೋಸ್ಟ್ ತಯಾರಿಕೆ ಪದ್ಧತಿಗಳು ಯಾವುವೆಲ್ಲ ಇದೆ?
2: ಸುಧಾರಿತ ಕಾಂಪೋಸ್ಟ್ ತಯಾರಿಕೆಗಳ ಬಗ್ಗೆ ಒಂದು ಏರೋಬಿಕ್ ಮತ್ತು ಯಾನೇರೋಬಿಕ್ ಮೆಥಡ್ಗಳಲ್ಲಿ ನಾವು ಇದು ಮಾಡ್ಬೋದು. ಒಂದು ಗಾಳಿ ಆಡುವಿಕೆ ಮತ್ತು ಗಾಳಿ ಆಡದ ಒಂದು ಸ್ಥಿತಿಯಲ್ಲಿ ನಾವು ಇದು ಮಾಡ್ಬೋದು. ಮೊದಲನೇದಾಗಿ ಒಂದು ನಾಡೆ ಪದ್ಧತಿ ಅಂತ ಬರುತ್ತೆ, ನಾಡೆ ಪದ್ಧತಿ. ಈ ಪದ್ಧತಿಯಲ್ಲಿ 1 kg ಸಗಣಿ 20-30 kg ಕಾಂಪೋಸ್ಟನ್ನು ತಯಾರಿಸ್ಬೋದು. ಈ ಪದ್ಧತಿಯಿಂದ ಲಭ್ಯವಿರುವ ಸಗಣಿ ಹೆಚ್ಚಿನ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಮಣ್ಣು ಮತ್ತು ಹೆಚ್ಚಿನ ಪೋಷಕಾಂಶ ಇರುವ ಕಾಂಪೋಸ್ಟನ್ನು ತಯಾರಿಸ್ಬೋದು. ಈ ವಿಧಾನದಿಂದ 10x6x3 ಅಡಿ ಅಥವಾ 12x5x3 ಅಡಿ ಉದ್ದ ಅಗಲ ಮತ್ತು ಎತ್ತರ ತೊಟ್ಟಿಗಳನ್ನು ನಾವು ಹೆಚ್ಚಿನ ಗಾಳಿ ಆಡುವಿಕೆ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ. ಕೆಳಗಿನ 9 ಅಂಗುಲದವರೆಗೆ ಗುಂಡಿಯನ್ನು ಗಟ್ಟಿಯಾದ ಒಂದು ತಳಪಾಯ ಇರಬೇಕು. ತೊಟ್ಟಿಯ ಕೆಳಭಾಗದಲ್ಲಿ ಇಟ್ಟಿಗೆ ಪದರ ಅಥವಾ ತೊಟ್ಟಿಯ ಮೇಲ್ಭಾಗದ ಚಾವಣಿ ಇರಬೇಕು. ಅದು ಬಿಸಿಲಿಗೆ ನೇರವಾಗಿ ಒಡ್ಡಿಕೊಳ್ಳದ ಹಾಗೆ ಅದಕ್ಕೆ ನಾವು ನೆರಳನ್ನು ತಯಾರು ಮಾಡಬೇಕಾಗುತ್ತೆ, ನೆರಳನ್ನು ಒದಗಿಸಬೇಕಾಗುತ್ತೆ. ಹಾಗಾಗಿ ಇದರಿಂದ ಹೆಚ್ಚಿನ ಒಂದು ಕಾಂಪೋಸ್ಟ್ ಆಗಿಕೊಳ್ಳುವಿಕೆಯ ಒಂದು ಕ್ರಿಯೆ ತೀವ್ರ ಗತಿಯಲ್ಲಿ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಆಮೇಲೆ ಈ ಒಂದು ಪುನರಾವರ್ತಿತ ಪದರ ಪದ್ಧತಿಯನ್ನು ನಾವು ಹಾಕ್ತಾ ಹೋಗಬೇಕು. ತ್ಯಾಜ್ಯವನ್ನು ಈ ತೊಟ್ಟಿಯಲ್ಲಿ ತುಂಬುವಾಗ ಬೇರೆ ಬೇರೆ ಒಂದು ಪದರಗಳ ರೂಪದಲ್ಲಿ ಹಾಕಬೇಕಾಗುತ್ತೆ. ಈ ವಿಧಾನದಲ್ಲಿ ತ್ಯಾಜ್ಯ ವಸ್ತುಗಳು, ಸಗಣಿಯ ದ್ರಾವಣ ಮತ್ತು ಮಣ್ಣನ್ನು ಪದರ ಪದರವಾಗಿ ಪ್ರತಿದಿನವೂ ತುಂಬಬೇಕಾಗುತ್ತೆ. ಈ ವಸ್ತುಗಳ ಪ್ರಮಾಣ 5:45:50 ಪ್ರಮಾಣದಲ್ಲಿ ಸಗಣಿ, ತ್ಯಾಜ್ಯ ವಸ್ತು ಮತ್ತು ಮಣ್ಣು ನಿಗದಿತ ಅನುಪಾತದ ರೀತಿಯಲ್ಲಿ ಹಾಕಬೇಕು. ಇದರಲ್ಲಿ ತುಂಬುವಿಕೆ ಕಷ್ಟವೆನಿಸಿದರೆ ಶೀಘ್ರದಲ್ಲೇ ಇದು ಕೊಳೆತು ಒಳ್ಳೆಯ ಕಾಂಪೋಸ್ಟನ್ನು ತಯಾರಿಕೆ ಮಾಡಲಿಕ್ಕೆ ಈ ಒಂದು ಪದ್ಧತಿ ನಮಗೆ ಸಹಕಾರಿಯಾಗ್ತದೆ. ಕಂತಿನ ರೂಪದಲ್ಲಿ ಇದನ್ನು ನಾವು ತುಂಬಬೇಕಾಗುತ್ತೆ. ಮೊದಲನೇ ಕಂತಿನ ಪ್ರತಿ ಪದರದಲ್ಲಿ 63 kg ತ್ಯಾಜ್ಯ ವಸ್ತು, 100 L ನೀರಿನಲ್ಲಿ 7 kg ಸಗಣಿ ಕರಗಿಸಿ ದ್ರಾವಣ ಮತ್ತು 70 kg ಮಣ್ಣನ್ನು ಸೇರಿಸಬೇಕು. ಈ ರೀತಿ 13 ಹಾಕಬೇಕು. ಎರಡನೇ ಕಂತಿನಲ್ಲಿ ಪ್ರತಿ ಪದರದಲ್ಲಿ 45 kg ತ್ಯಾಜ್ಯವನ್ನು, 5 kg ಸಗಣಿಯನ್ನು ಮತ್ತು 70 L ನೀರಿನಲ್ಲಿ ಕರಗಿಸಿ ದ್ರಾವಣವನ್ನು ಹಾಗೂ 50 kg ಮಣ್ಣನ್ನು ಹಾಕಬೇಕು. ಎರಡನೇ ಕಂತನ್ನು ಮೊದಲನೇ ಕಂತು ತುಂಬಿದ 15 ನಂತರ ಇದನ್ನು ಮಾಡಬೇಕಾಗುತ್ತೆ. ವಾರಕ್ಕೆರಡು ಬಾರಿ 50 L ನೀರು ಸಿಂಪಡಿಸಬೇಕು. ಬೇಸಿಗೆಯಲ್ಲಿ ಹೆಚ್ಚು ನೀರು ಬೇಕಾಗಬಹುದು. ಕಂತಿನ ಪದ್ಧತಿಯಲ್ಲಿ 100-120 ಗೊಬ್ಬರ ಇದು ತಯಾರಾಗುತ್ತೆ. ಪ್ರತಿ ಬಾರಿ 3.5 ಟನ್ ಅಷ್ಟು ಗೊಬ್ಬರವನ್ನು ನಮಗೆ ಸಿಗುತ್ತೆ. ಈ ಒಂದು ಗುಂಡಿಯಲ್ಲಿ ನಾವು ಮೊದಲೇ ತಿಳಿಸಿರ್ತಕ್ಕಂಥ 12x5x3 ಅಥವಾ 10x6x3 ಅಡಿ ಈ ಗುಂಡಿಯಲ್ಲಿ ನಾವು 3-3.5 ಟನ್ ಅಷ್ಟು ನಾವು ಗೊಬ್ಬರವನ್ನು 120 ಅಂದರೆ ಒಂದು 3-4 ತಿಂಗಳಲ್ಲಿ ನಾವು ಇದನ್ನು ಪಡಿಬೇಕಾಗುತ್ತೆ. ಒಂದು ತೊಟ್ಟಿಯಿಂದ ವರ್ಷಕ್ಕೆ 9-10 ಟನ್ ಅಷ್ಟು ನಾವು ಗೊಬ್ಬರ ತೆಗಿಬೋದು. 2-3 ಕಂತುವರೆಗೂ ನಾವು ಈ ಒಂದು ಗೊಬ್ಬರವನ್ನು ನಾವು ತಯಾರು ಮಾಡ್ಬೋದು. 1 ಹೆಕ್ಟರ್ ಪ್ರದೇಶಕ್ಕೆ ಅಂದರೆ 2.5 ಎಕರೆಗೆ ಈ ಒಂದು ಕಾಂಪೋಸ್ಟ್ ನಮಗೆ ಸಾಕಾಗುತ್ತೆ. ಇನ್ನೊಂದು ಒಂದು ಸುಧಾರಿತ ಪದ್ಧತಿ ಅಂತಂದರೆ ಅದು ಜಪಾನ್ ಮಾದರಿ ಕಾಂಪೋಸ್ಟ್ ತಯಾರಿಕೆ. ಈ ಒಂದು ಪದ್ಧತಿಯಲ್ಲಿ ಗುಂಡಿ ಬದಲಾಗಿ ಕಲ್ಲಿನಿಂದ ಮಾಡಲಾದ ಒಂದು ಅಥವಾ ಬಿದಿರಿನಿಂದ ಮಾಡಲಾದಂಥ ತೊಟ್ಟಿಯನ್ನು ಕಟ್ಟಲಾಗುತ್ತೆ. ಸಾಮಾನ್ಯವಾಗಿ ತೊಟ್ಟಿಯ ಅಳತೆ 18-30 ಉದ್ದ, 3-4 ಎತ್ತರ. ಕಲ್ಲಿನ ಗೋಡೆಯನ್ನು ಹೊಂದಿಸುವಾಗ ಕಲ್ಲಿನ ಸಂದಿಯಿಂದ ಸಾಕಷ್ಟು ಗಾಳಿ ಆಡುವಂತೆ ನಾವು ಎಚ್ಚರಿಕೆ ವಹಿಸಬೇಕು. ಅಂದರೆ ಹೆಚ್ಚಿನ ಒಂದು ಗಾಳಿ ಆಡುವಿಕೆಯನ್ನು ಈ ಒಂದು ಪದ್ಧತಿಯಲ್ಲಿ ನಾವು ಅನುಸರಿಸಬೇಕಾಗುತ್ತೆ. ಯಾವುದೇ ಒಂದು ಚಪ್ಪಡಿ ಕಲ್ಲು ಅಥವಾ ಯಾವುದೇ ಇಟ್ಟಿಗೆಯನ್ನು ನಾವು ತಳಭಾಗದಲ್ಲಿ ಹಾಕಿರೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಮಣ್ಣಿನ ಕೆಳಪದರಿಗೆ ಬಸಿದು ಹೋಗೋದನ್ನು ನಾವು ತಪ್ಪಿಸಲಿಕ್ಕೆ ಸಹಕಾರಿಯಾಗ್ತದೆ. ಈ ರೀತಿ ಕಲ್ಲಿನ ತೊಟ್ಟಿಯನ್ನು ಕಟ್ಟಲು ಅಂದಾಜು 1,600

ರೂಗಳು ಬೇಕಾಗ್ತದೆ. ಇದು ದುಬಾರಿ ಅನಿಸಿದ್ರೆ ನಾವು ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ನೈಸರ್ಗಿಕವಾಗಿ ಸ್ಥಳೀಯವಾಗಿ ಲಭ್ಯವಿರುವ ಒಂದು ವಸ್ತುಗಳನ್ನು ನಾವು ಬಳಕೆ ಮಾಡಿಕೊಂಡು ತೊಟ್ಟಿಯನ್ನು ಇನ್ನೂ ಕಡಿಮೆ ವೆಚ್ಚದಲ್ಲಿ ಇದನ್ನು ನಾವು ನಿರ್ಮಾಣ ಮಾಡ್ಕೋಬೋದು. ಈ ಒಂದು ಕಾಂಪೋಸ್ಟ್ ತೊಟ್ಟಿಯಿಂದ ಉಪಯೋಗಗಳಂದರೆ, ಗುಂಡಿಯಿಂದ ತಯಾರಿಸುವ ಕಾಂಪೋಸ್ಟ್ನಲ್ಲಿ ಉಷ್ಣಾಂಶ 65-70 ಡಿಗ್ರಿ ಸೆಲ್ಸಿಯಸ್, ಹೆಚ್ಚಾಗಿ ಸಾರಜನಕವು ನೈಟ್ರೇಟ್ ರೂಪದಲ್ಲಿ ನಷ್ಟವಾಗ್ತದೆ. ಆದರೆ ತೊಟ್ಟಿಯಿಂದ ತಯಾರಿಸಿದ ಕಾಂಪೋಸ್ಟ್ನಲ್ಲಿ ಈ ರೀತಿ ನಷ್ಟವನ್ನು ನಾವು ತಡಿಬೋದು. ಅಂದರೆ ಹೆಚ್ಚಿನ ಒಂದು ಸಾರಜನಕ ಅಂಶ ಆ ಒಂದು ಮೊದಲೇ ಏನು ಗುಂಡಿ ಮಾಡಿ ನಾವು ಕಾಂಪೋಸ್ಟನ್ನು ತಯಾರು ಮಾಡ್ತೀವಿ, ಅದರಲ್ಲಿ ಏನು ನಷ್ಟ ಆಗುತ್ತೆ ಅದನ್ನು ಇಲ್ಲಿ ಒಂದು ಜಪಾನ್ ಮಾದರಿಯಲ್ಲಿ ನಾವು ಅದನ್ನು ಉಳಿಸ್ಬೋದು. ಈ ತ್ಯಾಜ್ಯವನ್ನು ನಾವು ಚೆನ್ನಾಗಿ ಗಾಳಿ ಆಡುವಂತೆ ನಾವು ಆಗಾಗ ತಿರುಗಿಸಿ ಅದರ ಒಂದು ಜಾಸ್ತಿ ಗಾಳಿ ಆಡುವಂತೆ ಮಾಡಿ ಈ ಒಂದು ಕಾಂಪೋಸ್ಟ್ ಕ್ರಿಯೆಯನ್ನು ತೀವ್ರಗೊಳಿಸಲಿಕ್ಕೆ ಸಹಕಾರಿಯಾಗ್ತದೆ. ಕಾಂಪೋಸ್ಟ್ ತಯಾರಿಕೆಗೆ ಬೇಕಾದ ವಸ್ತುಗಳಂತಂದರೆ, ಸಾಮಾನ್ಯವಾಗಿ 5 ವಿಧವಾದ ಸಾವಯವ ವಸ್ತುಗಳನ್ನು ಬಳಸಿ ಕಾಂಪೋಸ್ಟ್ ತಯಾರಿಸ್ಬೋದು. ಸಗಣಿ, ಕೋಳಿ ಸಾಕಾಣಿಕೆಯ ತ್ಯಾಜ್ಯ ವಸ್ತುಗಳು, ಹುಲ್ಲು, ಹಸಿರು ಮತ್ತು ಒಣಗಿದ ಎಲೆ, ಬೆಳೆ ಉಳಿಕೆಗಳು ಅಥವಾ ತ್ಯಾಜ್ಯಗಳು, ಕಸದ ಗಿಡಗಳು, ಕೃಷಿ ಆಧಾರಿತ ಕೈಗಾರಿಕೆಗಳಿಂದ ಬಂದಂಥ ತ್ಯಾಜ್ಯ ವಸ್ತುಗಳು, ಪ್ರೆಸ್ ಮಡ್, ಇದೆಲ್ಲ ನಾವು ಸಕ್ಕರೆ ಕಾರ್ಖಾನೆಗಳಿದ್ದರೆ ನಮಗೆ ಸಮೀಪದಲ್ಲಿ ಯಾವುದಾದ್ರೂ ಸಕ್ಕರೆ ಕಾರ್ಖಾನೆಗಳಿಂದ ತ್ಯಾಜ್ಯವಾಗಿ ಬರ್ತಕ್ಕಂಥ ಪ್ರೆಸ್ ಮಡ್, ತರಕಾರಿ ಮತ್ತು ಹಣ್ಣು ಸಂಸ್ಕರಣಾ ಘಟಕಗಳಿಂದ ಬಂದಂಥ ಈ ತ್ಯಾಜ್ಯ ವಸ್ತುಗಳನ್ನು ಇತ್ಯಾದಿಗಳನ್ನು ನಾವು ಈ ಒಂದು ಕಾಂಪೋಸ್ಟ್ ತಯಾರಿಕೆಗೆ ಬಳಸ್ಬೋದು. ಸ್ವಾಭಾವಿಕವಾಗಿ ಒದಗಿಸುವ ಒಂದು ಮೂಲ ಪೋಷಕಾಂಶಗಳು ಶಿಲಾರಂಜಕ ಮತ್ತು ಪಟ್ಟಣ ಪ್ರದೇಶದಲ್ಲಿ ದೊರೆಯುವಂಥ ಸೇಂದ್ರೀಯ ತ್ಯಾಜ್ಯ ವಸ್ತುಗಳು ಹಾಗೂ ಇತರ ವಸ್ತುಗಳನ್ನು ಈ ಒಂದು ಕಾಂಪೋಸ್ಟ್ ಮೆಥಡಲ್ಲಿ ನಾವು ಬಳಕಬಹುದು. ಅದೇ ರೀತಿ ಬೇರೆ ವಿಧಾನಗಳಂದರೆ ಕೊಯಂಬತ್ತೂರು ವಿಧಾನ ಅಂತ ನಾವು ಹೇಳ್ಬೋದು. ಇದು ಸಹ ಒಂದು ಸೆಮಿ ಏರೇಟೆಡ್ ಅಂತ ಒಂದು ಮೆಥಡ್ ಅಂತ ನಾವು ಹೇಳ್ಬೋದು. ಲಭ್ಯವಿರುವ ತ್ಯಾಜ್ಯ ವಸ್ತುಗಳನ್ನು ಅವಲಂಬಿಸಿ ವಿವಿಧ ಗಾತ್ರದ ಗುಂಡಿಗಳನ್ನು ನಾವು ಮಿಶ್ರವಾಗಿ ಗೊಬ್ಬರವನ್ನು ತಯಾರಿಸಲಿಕ್ಕೆ ಉಪಯೋಗಿಸ್ಬೋದು. ಈ ಮೆಥಡನ್ನು ನಾವು ಬಳಕೆ ಮಾಡ್ಬೋದು. ತ್ಯಾಜ್ಯ ವಸ್ತುಗಳ ಒಂದು ಪದರವನ್ನು ಮೊದಲು ಗುಂಡಿಯಲ್ಲಿ ಹಾಕಲಾಗುತ್ತೆ. ನಂತರ 2.5 ರಿಂದ 5 ಲೀಟರ್ ನೀರಿನಲ್ಲಿ 5 ರಿಂದ 10 ಕೆಜಿಯಷ್ಟು ಹಸುವಿನ ಸಗಣಿಯನ್ನು ಗಂಜಲು ಮಾಡಿ ಮತ್ತು 1/2 ಕೆಜಿಯಿಂದ 1 ಕೆಜಿವರೆಗೆ ಸೂಕ್ಷ್ಮ ಒಂದು ದ್ರಾವಣವನ್ನು ತಯಾರಿಸಿ ಅಥವಾ ಸ್ಲರಿಯನ್ನು ಮಾಡಿ ಈ ಒಂದು ಪದರದ ಮೇಲೆ ನಾವು ಚಿಮುಕಿಸಬೇಕಾಗುತ್ತೆ. ವಸ್ತುಗಳು ನೆಲದ ಮಟ್ಟದಿಂದ 0.75 ಮೀಟರ್ ಏರುವವರೆಗೆ ಇದೇ ರೀತಿ ಪದರಗಳನ್ನು ಒಂದಕ್ಕೊಂದು ಹಾಕಲಾಗುತ್ತೆ. ಅದನ್ನು ಅಂತಿಮವಾಗಿ ಒದ್ದೆಯಾದ ಮಣ್ಣಿನಿಂದ ಲೇಪಿಸಲಾಗುತ್ತೆ ಮತ್ತು 8-10 ವಾರಗಳವರೆಗೆ ತೊಂದರೆಗೆ ಒಳಗಾಗದೆ ಬಿಡಲಾಗುತ್ತೆ. ಎಲ್ಲ ಪ್ಯಾಕ್ ಮಾಡಿ ನಂತರ ಅದನ್ನು ಯಾವುದೇ ರೀತಿಯ ಗಾಳಿ ಆಡದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿ ನಂತರ ಪ್ಲಾಸ್ಟರನ್ನು ತೆಗೆದು ವಸ್ತುವನ್ನು ನೀರಿನಿಂದ ತೇವಗೊಳಿಸಲಾಗುತ್ತೆ. 1 ತಿರುವು ನೀಡಲಾಗುತ್ತೆ. ನಂತರ ಅದಕ್ಕೆ ಮತ್ತೆ ಗಾಳಿ ಆಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡುವಂಥದ್ದು. ನೆರಳಿನ ಅಡಿಯಲ್ಲಿ ಆಯತಾಕಾರದ ರಾಶಿಯಲ್ಲಿ ಇದನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ ನಾವು ಈ ಕೊಯಂಬತ್ತೂರು ಮೆಥಡಲ್ಲಿ ನಾವು ಮಾಡ್ಬೋದು. ಮೊದಲು ನಾವು ಪ್ಲಾಸ್ಟರಿಂಗ್ ಮಾಡಿ ನಂತರ ಅದಕ್ಕೆ ಗಾಳಿ ಆಡಿಸಿ ಅದನ್ನು ಚೆನ್ನಾಗಿ ಕೊಳಿಲಿಕ್ಕೆ ಮಾಡುವಂಥದ್ದು. ನಂತರ ಇಂದೋರ್ ಮೆಥಡಲ್ಲಿ ನಾವು ನೋಡ್ಬೋದು. ಸಾವಯವ ವಸ್ತುಗಳನ್ನು ಇದು ದನಗಳ ಒಂದು ಕೊಟ್ಟಿಗೆಯಲ್ಲಿ ಬೆಡ್ ರೂಪದಲ್ಲಿ ಇದನ್ನು ಹಾಕಲಾಗುತ್ತೆ. ಸಗಣಿ ಮತ್ತು ಮೂತ್ರ ಅದರಲ್ಲೇ ನೆಂದು ಪ್ರತಿದಿನ ಅದನ್ನು ತೆಗೆದು ಹಾಕಿ ಸೂಕ್ತ ತಳಗಳಲ್ಲಿ ಸುಮಾರು 15 ಸೆಂಟಿಮೀಟರ್ ದಪ್ಪದ ಪದರವಾಗಿ ಇದು ರೂಪುಗೊಳ್ಳುತ್ತೆ. ಮೂತ್ರದಲ್ಲಿ ನೆನೆಸಿದ ಮಣ್ಣನ್ನು ಜಾನುವಾರುಗಳ ಕೊಟ್ಟಿಗೆಯಿಂದ ಹೊರತೆಗೆಯಲಾಗುತ್ತೆ ಮತ್ತು ಅದನ್ನು ನೀರಿನಲ್ಲಿ ಬೆರೆಸಿ ದಿನಕ್ಕೆ 2 ಅಥವಾ 3 ಬಾರಿ ತ್ಯಾಜ್ಯಗಳ ಪದರದ ಮೇಲೆ ಚಿಮುಕಿಸಲಾಗುತ್ತೆ. ಪದರ ಹಾಕುವ ಪ್ರಕ್ರಿಯೆಯು ಸುಮಾರು 15 ದಿನಗಳ ಕಾಲ ಮುಂದುವರಿಯುತ್ತೆ. ಚೆನ್ನಾಗಿ ಕೊಳೆತ ಕಾಂಪೋಸ್ಟ್ ತೆಳುವಾದ ಪದರವನ್ನು ಮೇಲ್ಭಾಗದಲ್ಲಿ ಅದನ್ನು ಚಿಮುಕಿಸಿ ಈ ರಾಶಿಗೆ ತಿರುವು ಮತ್ತು ಸುಧಾರಣೆ ನೀಡಲಾಗುತ್ತೆ. ಹಳೆಯ ಕಾಂಪೋಸ್ಟ್ ಪದಾರ್ಥವನ್ನು ಕೊಳೆಯಲು ಕೆಲವೆಲ್ಲ ಇನಾಕುಲಮ್ ಅಂತ ಕಾಂಪೋಸ್ಟ್ ಕಲ್ಚರನ್ನು ನಾವು ಇದರಲ್ಲಿ ಬಳಕೆ ಮಾಡ್ಬೋದು. 1 ತಿಂಗಳ ಕಾಲ ಈ ರಾಶಿಯನ್ನು ಅಡೆತಡೆಯಿಲ್ಲದೆ ಬಿಡಲಾಗುತ್ತೆ. ನಂತರ ಅದನ್ನು ಸಂಪೂರ್ಣವಾಗಿ ತೇವಗೊಳಿಸಿ ಇದನ್ನು ಸಹ ಗಾಳಿ ಆಡುವಂತೆ ತಿರುಚಿ 1 ತಿಂಗಳಲ್ಲಿ ಕಾಂಪೋಸ್ಟ್ ಬಳಕೆಗೆ ಇದು ಸಿದ್ಧವಾಗಿರುತ್ತೆ. ಅದು ಈ 2 ಮೆಥಡಲ್ಲಿ ಮೊದಲು ಆನಾರೋಬಿಕ್ ಕಂಡೀಷನನ್ನು ಕ್ರಿಯೇಟ್ ಮಾಡುವುದು, ನಂತರ ಏರೋಬಿಕ್ ಗಾಳಿ ಆಡುವಕ್ಕೆ ಅನುಕೂಲ ಮಾಡಿ ನಂತರ ಈ ಕಾಂಪೋಸ್ಟನ್ನು ತಯಾರಿಸುವಂಥ ಮೆಥಡ್ಗಳು. ನಂತರ ನಮ್ಮಲ್ಲಿ ಈ ಬೆಂಗಳೂರು ಕಾಂಪೋಸ್ಟಿಂಗ್ ವಿಧಾನ ಅಂತ ಇದೆ. 25 ಸೆಂಟಿಮೀಟರ್ ದಪ್ಪದ ಒಣ ತ್ಯಾಜ್ಯ ಪದಾರ್ಥವನ್ನು ಗುಂಡಿಯಲ್ಲಿ ಹರಡಲಾಗುತ್ತೆ. ನಂತರ ತೇವಾಂಶಕ್ಕಾಗಿ ಹಸುವಿನ ಸಗಣಿಯನ್ನು ನೀರಿನಲ್ಲಿ ಸ್ಲರಿ ಮಾಡಿ ಅದು ಚಿಮುಕಿಸಲಾಗುತ್ತೆ. ಒದ್ದೆಯಾದ ಪದರದ ಮೇಲೆ ಒಣ ತ್ಯಾಜ್ಯದ ತೆಳುವಾದ ಪದರವನ್ನು ಹಾಕಲಾಗುತ್ತೆ. ಮಣ್ಣಿನ ಮಟ್ಟದಿಂದ ಸುಮಾರು 1/2 ಮೀಟರ್ ಎತ್ತರದವರೆಗೆ ಈ ಗುಂಡಿಯನ್ನು ಒಣ ಪದರಗಳಿಂದ ನಾವು ಅದನ್ನು ಮತ್ತೆ ತೂಗು ಹಾಕುವಂಥದ್ದು. ಪರ್ಯಾಯವಾಗಿ ಇದನ್ನು ತುಂಬಿಸಲಾಗುತ್ತೆ. ಇದನ್ನು 15 ದಿನಗಳವರೆಗೆ

0: ಅವಧಿಗೆ ಇಲ್ಲದೆ ಬಿಡಲಾಗುತ್ತೆ. ನಂತರ ಇದನ್ನು ತಿರುಚಲಾಕಿ ಒದ್ದೆಯಾದ ಮಣ್ಣಿನಿಂದ ಲೇಪಿಸಲಾಗುತ್ತೆ. ಫಸ್ಟ್ಗೆ ನಾವು ಇದನ್ನು ಗಾಳಿ ಆಡಲಿಕ್ಕೆ ಬಿಟ್ಟು ನಂತರ ಗಾಳಿ ಆಡದಾಗೆ ಒದ್ದೆಯಾದ ಮಣ್ಣಿನಿಂದ ಲೇಪನ ಮಾಡಿ ಸುಮಾರು 5 ತಿಂಗಳ ಕಾಲ ಬಿಡಲಾಗುತ್ತೆ. ಈ ರೀತಿ ಅಂದರೆ ಕೊಯಂಬತ್ತೂರಲ್ಲಿ ನಾವು ಮೊದಲೇ ಪ್ಲಾಸ್ಟರ್ ಮಾಡಿ ನಂತರ ಗಾಳಿ ಆಡಲಿಕ್ಕೆ ಬಿಡೋದು, ಆದರೆ ಬೆಂಗಳೂರು ಮತ್ತಡಲ್ಲಿ ಫಸ್ಟ್ ನಾವು ಗಾಳಿ ಆಡಲಿಕ್ಕೆ ಬಿಟ್ಟು ನಂತರ ಗಾಳಿ ಆಡದ ರೀತಿಯಲ್ಲಿ ಅದನ್ನು ನಾವು ನಂತರ ಕಾಂಪೋಸ್ಟ್ ಮಾಡುವಂಥ ಒಂದು ವಿಧಾನ ಅಂತ ನಾವು ಹೇಳ್ಬೋದು.
1: ಈ ವಿಧಾನದಲ್ಲಿ ಎಷ್ಟು ಸಮಯದಲ್ಲಿ ಗೊಬ್ಬರವಾಗಿ ಮಾರ್ಪಾಡುತ್ತೆ?
0: ಇದು ಸಹ ಒಂದು 100 ರಿಂದ 120 ದಿನಗಳಲ್ಲಿ ನಾವು ಈ ಒಂದು ಕಾಂಪೋಸ್ಟ್ ಆಗುವಂಥ ಕ್ರಿಯೆಗಳನ್ನ ನೋಡ್ಬೋದು. ಮತ್ತು ಹೆಚ್ಚಿನ ಕಾಂಪೋಸ್ಟ್ ಕಲ್ಚರ್ ಅಥವಾ ಈ ಒಂದು ಸೂಕ್ಷ್ಮಾಣುಜೀವಿಗಳು, ಈ ಕಾಂಪೋಸ್ಟನ್ನು ತೀವ್ರಗೊಳಿಸ್ತಕ್ಕಂಥ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು, ಅದರಲ್ಲಿ ಫಂಗಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು, ಲಿಗ್ನೋಲೈಟಿಕ್ ಬ್ಯಾಕ್ಟೀರಿಯಾ ಅಂದರೆ ಲಿಗ್ನಿನ್ ಅನ್ನು ಬೇಗ ಕರಗಿಸುವಂಥ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಅಲ್ಲಿ ಆಗ್ತಾ ಇರುತ್ತೆ. ಅಂಥ ಒಂದು ಸೂಕ್ಷ್ಮಾಣುಜೀವಿಗಳ ಒಂದು ಸಮೂಹ ಕನ್ಸಾರ್ಷಿಯ ಅಂತ ಸಿಗುತ್ತೆ, ಕಾಂಪೋಸ್ಟ್ ಕಲ್ಚರ್ ಕನ್ಸಾರ್ಷಿಯ ಅಂತ, ಅದನ್ನು ನಾವು ಬಳಕೆ ಮಾಡಿದ್ರೆ ಈ ಒಂದು ಕಾಂಪೋಸ್ಟ್ಗೊಳ್ಳುವ ಒಂದು ಪ್ರಕ್ರಿಯೆಯನ್ನು ತೀವ್ರಗೊಳಿಸಿ ಇನ್ನೂ ಬೇಗ 90 ರಿಂದ 100 ದಿನಗಳವರೆಗೆ ನಾವು ಅದನ್ನು ಪಡೀಲಿಕ್ಕೆ ಸಹಕಾರಿಯಾಗ್ತದೆ.
1: ಈಗ ಜೈವಿಕ ಗೊಬ್ಬರಗಳು ಅಂದರೆ ಏನು, ಅವು ಯಾವುವು, ಮತ್ತೆ ಅವುಗಳನ್ನೆಲ್ಲ ಬೆಳೆಗಳಲ್ಲಿ ಉಪಯೋಗಿಸುವ ವಿಧಾನಗಳು, ಅದೆಲ್ಲ ಸ್ವಲ್ಪ ನಮ್ಮ ಕೇಳುಗರಿಗಾಗಿ ತಿಳಿಸಿಕೊಡಿ.
0: ಜೈವಿಕ ಗೊಬ್ಬರಗಳಂದರೆ ಸೂಕ್ಷ್ಮಾಣುಜೀವಿಗಳ ಸಮೂಹ. ಆ ಜೈವಿಕ ಗೊಬ್ಬರಗಳನ್ನು ನಾವು ಮುಖ್ಯವಾಗಿ ಸಾರಜನಕ ಸ್ಥಿರೀಕರಿಸುವ ಒಂದು ಜೈವಿಕ ಗೊಬ್ಬರಗಳಂತ ವಿಂಗಡಣೆ ಮಾಡ್ತೀವಿ. ನಂತರ ಈ ಮಣ್ಣಿನಲ್ಲಿರ್ತಕ್ಕಂಥ ರಂಜಕ ಕರಗಿಸುವಂಥ ಸೂಕ್ಷ್ಮಾಣುಜೀವಿಗಳಂತಂದು ನಾವು ಅದನ್ನು ಇದು ಮಾಡ್ತೀವಿ. ಅದೇ ರೀತಿ ಇತರೆ ಜೈವಿಕ ಗೊಬ್ಬರಗಳಾಗಿ ಮತ್ತೆ ವಿಂಗಡಣೆ ಮಾಡ್ತೀವಿ. ಆದರೆ ಇತರದಲ್ಲಿ ಪೊಟ್ಯಾಶ್ ಕರಗಿಸುವಂಥ, ಜಿಂಕ್ ಕರಗಿಸುವಂಥ ಅಥವಾ ಬೆಳೆಯನ್ನು ಪ್ರಚೋದನೆ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಪ್ರಮುಖವಾಗಿ ಜೈವಿಕ ಗೊಬ್ಬರಗಳು ಅಂತಂದರೆ ಸೂಕ್ಷ್ಮ ಜೀವಾಣುಗಳನ್ನು ಹೊಂದಿದ ಪದಾರ್ಥಗಳಾಗಿದ್ದು ರಾಸಾಯನಿಕ ಗೊಬ್ಬರವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಕಡಿಮೆ ಮಾಡಲು ಇದು ಸಹಕಾರಿಯಾಗ್ತದೆ. ಅಲ್ಲದೆ ಜೈವಿಕ ಗೊಬ್ಬರಗಳು ಅನೇಕ ತರಹದ ಬೆಳೆ ಪ್ರಚೋದನಾ ವಸ್ತುಗಳನ್ನು ಉತ್ಪಾದಿಸಿ ಬೇರುಗಳ ಬೆಳವಣಿಗೆ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಉತ್ತಮಪಡಿಸುವಂಥ ಒಂದು ವಸ್ತುಗಳನ್ನು ಬಿಡುಗಡೆ ಮಾಡುವಂಥ ಒಂದು ಜೈವಿಕ ಗೊಬ್ಬರಗಳಾಗಿರ್ತವೆ. ಇವುಗಳಲ್ಲಿ ಪ್ರಮುಖ ಜೈವಿಕ ಗೊಬ್ಬರಗಳಂದರೆ ಸಾರಜನಕ ಸ್ಥಿರೀಕರಿಸುವಂಥ ಜೈವಿಕ ಗೊಬ್ಬರಗಳು. ವಾತಾವರಣದಲ್ಲಿ 76% ಸಾರಜನಕ ಇದೆ. ಅದು ಈ ಒಂದು ರಾಸಾಯನಿಕ ಕ್ರಿಯೆಗಳಿಗೆ ಒಳಗಾಗದೇ ಅದು ಇನರ್ಟ್ ಗ್ಯಾಸ್ ರೂಪದಲ್ಲಿ ಅಥವಾ ಗಾಳಿಯ ರೂಪದಲ್ಲಿ ಇರತಕ್ಕಂಥದ್ದು. ಅದನ್ನು ನೇರವಾಗಿ ನಮ್ಮ ಸಸ್ಯಗಳು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಾತಾವರಣದಲ್ಲಿ ಈ ಮಳೆ ಬರುವಾಗ ಅಥವಾ ಸಿಡಿಲು ಮಿಂಚು ಈ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರಜನಕ ಸಸ್ಯಗಳಿಗೆ ಲಭ್ಯ ಆಗ್ತಕ್ಕಂಥದ್ದು. ಕೆಲವು ವಿಧದ ಸೂಕ್ಷ್ಮಾಣುಜೀವಿಗಳು ಆ ಒಂದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಿನಲ್ಲಿ ಮುಖ್ಯವಾಗಿ ಈ ಬೇರುಗಳ ಒಂದು ಗಂಟುಗಳಲ್ಲಿ ಅದನ್ನು ಸ್ಥಿರೀಕರಿಸುವಂಥ ಕೆಲಸ ಮಾಡ್ತಾ ಇರ್ತವೆ. ಅವುಗಳಲ್ಲಿ ಪ್ರಮುಖವಾದಂಥದ್ದು ರೈಜೋಬಿಯಂ ಅಂತ, ಪ್ರತಿ ಎಕರೆಗೆ ಪ್ರತಿ ಹಂಗಾಮಿಗೆ ಕನಿಷ್ಠ 10 ರಿಂದ 12 ಕಿಲೋಗ್ರಾಂ ಅಂತ, ಗರಿಷ್ಠವಾಗಿ 40 ರಿಂದ 60 ಕಿಲೋಗ್ರಾಂ ಸಾರಜನಕ, ನಂತರ ಬೆಳೆಯುವ ಬೆಳೆಗಳಿಗೆ 8 ರಿಂದ 10 ಕಿಲೋಗ್ರಾಂ ಸಾರಜನಕ ಸಿಗ್ತದೆ. ಅಂದರೆ ನಾವು ಈ ಒಂದು ರೈಜೋಬಿಯಮ್ಮನ್ನು ದ್ವಿದಳ ಧಾನ್ಯಗಳು, ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಈ ಹೆಸರು, ಕಡಲೆ, ಅಲಸಂದೆ ಇಂಥ ಒಂದು ದ್ವಿದಳ ಧಾನ್ಯಗಳಿಗಾಗಿ ಬಳಸುವಂಥ ಒಂದು ರೈಜೋಬಿಯಮ್ ಗೊಬ್ಬರ ಆಗಿರುತ್ತೆ. ಅದನ್ನು ನಾವು ಸರಿಯಾದ ಒಂದು ಸೂಕ್ತ ವಾತಾವರಣವನ್ನು ಆ ಒಂದು ಸೂಕ್ಷ್ಮಾಣುಜೀವಿಗಳಿಗೆ ಅಥವಾ ಗೊಬ್ಬರಗಳಿಗೆ ನಾವು ಒದಗಿಸಿದ್ದೇ ಆದಲ್ಲಿ ಗರಿಷ್ಠವಾಗಿ 40 ರಿಂದ 60 ಕಿಲೋಗ್ರಾಂ ಪ್ರತಿ ಎಕರೆಗೆ ನಾವು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸ್ಬೋದು. ಅದಲ್ಲದೆ ಮತ್ತೆ ಮುಂದೆ ಬೆಳೀತಕ್ಕಂಥ ಬೆಳೆಗಳಿಗೂ ಸಹ 8 ರಿಂದ 10 ಕಿಲೋಗ್ರಾಂವರೆಗೂ ಅದು ದೊರಕುವಂತೆ ಮಾಡುತ್ತೆ. ಅದೇ ರೀತಿ ಅಜೋಸ್ಪೈರಲಮ್ ಅಂತ ಬರುತ್ತೆ. ಈ ಭತ್ತ ನಾವು ಬೆಳೀತಕ್ಕಂಥ ಎಲ್ಲ ಭತ್ತದ ಬೆಳೆಗಳಿಗೆ ಅದನ್ನು ನಾವು ಬಳಸ್ಬೋದು. ಏಕದಳ ಧಾನ್ಯಗಳಿಗೆ ಮತ್ತು ಅಜಿಟೋಬ್ಯಾಕ್ಟರ್ ಅಂತ ಬರುತ್ತೆ, ಇದನ್ನು ಸಹ ಭತ್ತ ಕಬ್ಬು ಇಂಥವುಗಳಿಗೆ ಬಳಸ್ಬೋದು. ನೀಲಿ ಪಾಚಿ ಅಂತ ಬರುತ್ತೆ, ಹಸಿರು ನೀಲಿ ಪಾಚಿ. ಅನಂತರ ಅಜೋಲ್ಲಾ ಈ ಭತ್ತದ ಬೆಳೆಗಳಿಗೆ ಇದನ್ನು ನಾವು ಬಳಸ್ಬೋದು. ಅನಂತರ ಫ್ರಾಂಕಿಯಾ ಅಂತ ಬರುತ್ತೆ, ಇದು ಒಂದು ರೀತಿಯ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ತಿರೀಕರಿಸುವಂಥ ಒಂದು ಸೂಕ್ಷ್ಮಾಣುಜೀವಿ. ಇದು ಕ್ಯಾಜುರಿನ ಅಂತ ಒಂದು ಗಾಳಿ ಮರ ಅಥವಾ ಅರಣ್ಯ ಮರದ ಬೇರುಗಳ ಗಂಟಿನಲ್ಲಿ ಸೇರಿಸುವಂಥದ್ದು. ಅಜೋರೈಜೋಬಿಯಂ ಅಂತ ಬರ್ತವೆ. ಆಮೇಲೆ ಅಸಿಟೋಬ್ಯಾಕ್ಟರ್ ಡೈಅಸಿಟೋ ಟ್ರೋಫಿಕಸ್ ಅಂತ, ವಿಶೇಷವಾಗಿ ಕಬ್ಬಿನ ಬೆಳೆಗೆ ಇದು ಅತಿ ಸೂಕ್ತವಾಗಿ ಸಾರಜನಕ ಸ್ಥಿರೀಕರಿಸುವಂಥ ಒಂದು ಜೈವಿಕ

0: ಗೊಬ್ಬರ ಆಗಿರುತ್ತೆ. ಇದಾದ ನಂತರ ನಾವು ಮುಖ್ಯವಾಗಿ ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರಗಳು, ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತವೆ, ಫಂಗಸ್ ಅಥವಾ ಶಿಲೀಂಧ್ರ ಇರುತ್ತೆ, ಆನಂತರ ಮೈಕೋರೈಜಾ ಅಂತ ಬರುತ್ತೆ. ಬ್ಯಾಕ್ಟೀರಿಯಾದಲ್ಲಿ ಬ್ಯಾಸಿಲಸ್ ಮೆಗಟೋರಿಯಂ, ಬ್ಯಾಸಿಲಸ್ ಪಾಲಿಮಿಕ್ಸಾ, ಸುಡಮೋನಸ್ ಸ್ಟ್ರೈಟಾ ಅಂತ ವಿವಿಧ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ಬೋದು. ಶಿಲೀಂಧ್ರದಲ್ಲಿ ಅಂದರೆ ಪೆನ್ಸಿಲಿಯಂ ಬಲಾಜಿ, ಅಸ್ಪರ್ಜಿಲಸ್ ಅವಮೋರಿ ಅಂತ ಈ ಎರಡು ರೀತಿಯ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಬೋದು. ಆನಂತರ ಮೈಕೋರೈಜಾ ಅಂತ ಬರುತ್ತೆ. ಮೈಕೋರೈಜಾ ಇದು ಬೇರಿನಲ್ಲಿ ಅದರ ಒಂದು ಬೆಳವಣಿಗೆಯನ್ನು ತೀವ್ರಗೊಳಿಸಿ ದೂರದಲ್ಲಿ ಇರತಕ್ಕಂಥ ರಂಜಕವನ್ನು ಹೀರಿಕೊಳ್ಳಲಿಕ್ಕೆ ಇದು ಸಹಕಾರಿ ಮಾಡುವಂಥದ್ದು. ಆನಂತರ ಇತರ ರೀತಿಯ ಪೊಟ್ಯಾಶ್ ಕರಗಿಸುವಂಥ ಜೈವಿಕ ಗೊಬ್ಬರ, ಜಿಂಕ್ ಕರಗಿಸುವಂಥ ಜೈವಿಕ ಗೊಬ್ಬರ, ಆಮೇಲೆ ಬೆಳೆ ಪ್ರಚೋದನ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಬಲ್ಲುವಂಥ ಜೈವಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ಬೋದು. ಇವೆಲ್ಲ ಈ ರೀತಿಯ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ಸೂಕ್ತ ಬೆಳೆಗೆ ಸೂಕ್ತ ಸಮಯದಲ್ಲಿ ನಾವು ಬಳಕೆ ಮಾಡೋದ್ರಿಂದ ಇದನ್ನು ಬೀಜೋಪಚಾರ ರೀತಿಯಲ್ಲಿ ಅಥವಾ ಸಸಿಮಡಿ ಉಪಚಾರದಲ್ಲಿ ಅಥವಾ ಕ್ಷೇತ್ರಕ್ಕೆ ನೇರವಾಗಿ ಉಪಯೋಗಿಸುವಂಥದ್ದು, ಆ ರೀತಿಯಾಗಿ ನಾವು ಇದನ್ನು ಬಳಕೆ ಮಾಡ್ಬೋದು. ಬೀಜೋಪಚಾರ ಅಂದರೆ ಪ್ರತಿ ಎಕರೆಗೆ ಬೀಜದ ಪ್ರಮಾಣ 10 ಕಿಲೋಗ್ರಾಮ್ಗಿಂತ ಕಡಿಮೆ ಇದ್ದಲ್ಲಿ 500 ಗ್ರಾಮ್ ಈ ಒಂದು ಜೈವಿಕ ಗೊಬ್ಬರವನ್ನು, 10-20 ಕಿಲೋಗ್ರಾಮ್ ಇದ್ದಲ್ಲಿ 750 ಕಿಲೋಗ್ರಾಮ್ ಈ ಒಂದು ಜೈವಿಕ ಗೊಬ್ಬರವನ್ನು, ಮತ್ತು 20 ಕಿಲೋಗ್ರಾಮ್ಗಿಂತ ಹೆಚ್ಚಿನ ಒಂದು ಬೀಜದ ಪ್ರಮಾಣ ಇದ್ದರೆ ಅದಕ್ಕೆ ನಾವು 1 ಕಿಲೋಗ್ರಾಮ್ ಜೈವಿಕ ಗೊಬ್ಬರವನ್ನು ಉಪಚರಿಸಬೇಕು. ಈ ಒಂದು ಬೀಜ ಎಷ್ಟು ನಾವು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅದರ ಆಧಾರದ ಮೇಲೆ ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೀಜೋಪಚಾರ ಮಾಡಲಿಕ್ಕೆ ಬಳಕೆ ಮಾಡಬೇಕು ಅನ್ನೋದನ್ನು. ಆನಂತರ ಸಸಿಮಡಿ ಉಪಚಾರದಲ್ಲಿ 5 ಕಿಲೋಗ್ರಾಮ್ ಜೈವಿಕ ಗೊಬ್ಬರವನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಪ್ರತಿ 1 ಎಕರೆ ಸಸಿಮಡಿಗೆ ನಾಟಿ ಮಾಡುವ ಮೊದಲು ಆ ಒಂದು ಸಸಿಗಳ ಬೇರುಗಳನ್ನು ಆ ಒಂದು ದ್ರಾವಣದಲ್ಲಿ 25 ನಿಮಿಷ ನೆನೆ ಇಡಬೇಕು. ನಂತರ ಅದನ್ನು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸಿದರೆ ನಾವು ಅದರ ಒಂದು ಪ್ರಭಾವ ಬೆಳವಣಿಗೆ ಉತ್ತಮಗೊಳಿಸಿ ಉತ್ತಮ ರೀತಿಯ ಒಂದು ಬೆಳೆಯನ್ನು ಪಡೀಲಿಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ಕ್ಷೇತ್ರಕ್ಕೆ ನೇರವಾಗಿ ನಾವು ಬಳಕೆ ಮಾಡಬೇಕಾದ್ರೆ 8 ಕಿಲೋಗ್ರಾಮ್ ಜೈವಿಕ ಗೊಬ್ಬರವನ್ನು 200 ಕಿಲೋಗ್ರಾಮ್ ಕಾಂಪೋಸ್ಟ್ನೊಂದಿಗೆ ಮಿಶ್ರಣ ಮಾಡಿ ಅದನ್ನು ನಾವು ನೇರವಾಗಿ ಕ್ಷೇತ್ರಕ್ಕೆ ಹಾಕ್ಬೋದು. ಈಗ ಅಜೋಲ್ಲ ಬಳಕೆ ಮಾಡುವುದಾದರೆ ಪ್ರತಿ ಎಕರೆಗೆ 4-5 ಟನ್ ಅಜೋಲ್ಲ ಗೊಬ್ಬರವನ್ನು ಭತ್ತ ನಾಟಿ ಮಾಡಿದ 1 ವಾರದ ನಂತರ ಹಾಕಬೇಕು. ಇದರ ಜೊತೆಗೆ 4 ಕಿಲೋಗ್ರಾಮ್ ಸೂಪರ್ ಫಾಸ್ಫೇಟ್ ಹಾಕಬೇಕು. 2-5 ಕ್ವಿಂಟಲ್ ಬೆಳೆಯುತ್ತಿರುವ ಅಜೋಲವನ್ನು ಪ್ರತಿ ಎಕರೆಯಂತೆ ನಾಟಿ ಮಾಡುವುದಕ್ಕಿಂತ 1 ವಾರ ಮುಂಚಿತವಾಗಿ ಹರಡಬೇಕು. 1 ವಾರದಲ್ಲಿ ದ್ವಿಗುಣ ಅಂದರೆ 2 ಪಟ್ಟು ಬೆಳೆದಿರುವ ಪ್ರತಿ ಎಕರೆಗೆ 12-20 ಕಿಲೋಗ್ರಾಮ್ ಸಾರಜನಕವನ್ನು ಇದು ಒದಗಿಸುತ್ತೆ. ಅಜೋಲ ಉಪಯೋಗಿಸಿದಾಗ ಗದ್ದೆಯಲ್ಲಿ 10-15 ಸೆಂಟಿಮೀಟರ್ನಷ್ಟು ನೀರು ಇರಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಜೈವಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬಹುದು.
1: ಈಗ ಕೃಷಿಯಲ್ಲಿ ಗೊಬ್ಬರಗಳನ್ನು ದ್ರವ ರೂಪದಲ್ಲಿ ಬಳಸುವಂತದ್ದನ್ನು ಕಾಣ್ತಾ ಇದ್ದೇವೆ. ಏನಿದು ದ್ರವ ರೂಪದ ಸಾವಯವ ಗೊಬ್ಬರಗಳು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ?
0: ಈ ದ್ರವ ರೂಪದ ಸಾವಯವ ಗೊಬ್ಬರಗಳನ್ನು ನಾವು ಕೆಲವು ವಿಧಾನಗಳಲ್ಲಿ ನಾವು ಬಳಕೆ ಮಾಡಬಹುದು. ಅದರಿಂದ ಸಸ್ಯಗಳ ಒಂದು ಬೆಳವಣಿಗೆಗೆ ಪೂರಕವಾದಂಥ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಈ ಒಂದು ದ್ರಾವಣಗಳು ಸಹಕಾರಿಯಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಮೊದಲದು ಪಂಚಗವ್ಯ ಅಂತ ಕರಿತೀವಿ. ಪಂಚಗವ್ಯ ಇದರಲ್ಲಿ 5 ರೀತಿಯ ಒಂದು ವಸ್ತುಗಳನ್ನು ಬಳಕೆ ಮಾಡಿ ಒಂದು ದ್ರಾವಣವನ್ನು ತಯಾರು ಮಾಡುವಂಥದ್ದು. ಮೊದಲನೇದಾಗಿ ಆಕಳ ಸಗಣಿ, ದೇಶೀಯ ಆಕಳಿನ ಸಗಣಿಯನ್ನು 1-7 ಕಿಲೋಗ್ರಾಮ್ವರೆಗೆ ಬೇಕಾಗುತ್ತೆ. 1 ಕಿಲೋಗ್ರಾಮ್ ಆ ಒಂದು ದೇಸಿಯ ಹಸುವಿನ ತುಪ್ಪ ಬೇಕಾಗುತ್ತೆ. ಅದು 2 ದಿನಗಳ ನಂತರ ಇದನ್ನು ಮಿಶ್ರ ಮಾಡುವುದು, ಎರಡನ್ನು ಸೇರಿಸಬೇಕಾಗುತ್ತೆ. ಗೋಮೂತ್ರ 3 ಲೀಟರ್, ಆಮೇಲೆ ನೀರು 10 ಲೀಟರ್, 15 ದಿವಸಗಳ ನಂತರ ಮಿಶ್ರ ಮಾಡಿ 3 ಲೀಟರ್ ಕಬ್ಬಿನ ಹಾಲು ಮತ್ತು 2 ಲೀಟರ್ ಆ ದೇಸಿಯ ಹಸುವಿನ ಹಾಲು ಮತ್ತು ಆಕಳ ಹಾಲಿನ ಮೊಸರು 2 ಲೀಟರ್ ಮತ್ತು 2 ಲೀಟರ್ ತೆಂಗಿನ ನೀರು ಅಥವಾ ಎಳೆನೀರು, ಅದಿಲ್ಲ ಅಂದರೆ 100 ಗ್ರಾಮ್ ಈಸ್ಟನ್ನು ನಾವು ಬಳಕೆ ಮಾಡ್ಬೋದು. ಬೆಲ್ಲ 250 ಗ್ರಾಮ್ ಮತ್ತು 12 ಕೊಳೆತ ಬಾಳೆಹಣ್ಣು. ಹೀಗೆ ತಯಾರಿಸಿದ ದ್ರಾವಣವನ್ನು ಸೋಸಿ 2 ವಾರಗಳ ನಂತರ ಸಿಂಪಡಣೆಗೆ ಇದನ್ನು ಉಪಯೋಗಿಸ್ಬೋದು. ಈ ಥರ ಸಿಂಪಡಣೆ ಮಾಡೋದ್ರಿಂದ ನಮಗೆ ಸಸ್ಯ ಪ್ರಚೋದಕಗಳು ಸಾಕಷ್ಟು ಇರುತ್ತವೆ. ಆನಂತರ ಈ ಒಂದು ಸಸ್ಯ ಪ್ರಚೋದಕಗೊಳಿಸುವಂಥ ಸೂಕ್ಷ್ಮಾಣು ಜೀವಿಗಳ ದ್ರಾವಣದಲ್ಲಿ ಸಾಕಷ್ಟು ವೃದ್ಧಿಯಾಗಿ ಬೆಳೆಯ ಉತ್ತಮ ಬೆಳವಣಿಗೆಗೆ ಇವೆಲ್ಲ ಸಹಕಾರಿಯಾಗ್ತವೆ. ಇದನ್ನು ಯಾವ ರೀತಿ ನಾವು ಬಳಸ್ಬೋದು ಅಂತಂದರೆ 2%ರ ದ್ರಾವಣವನ್ನು ಪ್ರತಿ ಎಕರೆಗೆ 200-250 ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸುವ, ಅಂದರೆ 100 ml ದ್ರಾವಣದಲ್ಲಿ ಇದನ್ನ 2 ml ಆಗಿ ನಾವು ಬಳಕೆ ಮಾಡಬಹುದು. ಅದೇ ಈಗ ಒಂದು

ಲೀಟ್ರ್ ಮಾಡಿದ್ರೆ 200 ml, ಎರಡರ ದ್ರಾವಣ ಅಂದರೆ 20 ml ಬೇಕಾಗುತ್ತೆ. ಅದೇ ನಾವು 10 ಲೀಟ್ರ್ ಮಾಡಿದ್ರೆ 200 ml. ಈ ರೀತಿ ಶೇಕಡ 2ರ ದ್ರಾವಣವನ್ನು ನಾವು ಮಾಡಿ ಇದು ಮಾಡೋದ್ರಿಂದ ಇದಾಗುತ್ತೆ. ಹೂ ಬಿಡುವ ಸಮಯ 15 ದಿವಸಗಳ ನಂತರ 2 ಸಾರಿ ಸಿಂಪಡಣೆ ಮಾಡಬೇಕು. ನೀರಾವರಿ ಬೆಳೆಗಳಿಗೆ ಎಕರೆಗೆ 20 ಲೀಟ್ರ್ ಪಂಚಗವ್ಯ ದ್ರಾವಣವನ್ನು ಹೂ ಬಿಡುವ ಸಮಯದಲ್ಲಿ ನೀರಿನ ಜೊತೆಗೆ ಕೊಡಬೇಕು. ಈ ರೀತಿ ನಾವು ಕೊಡೋದ್ರಿಂದ ಒಳ್ಳೆಯ ಗುಣಮಟ್ಟದ ಕಾಯಿಯನ್ನು ವೃದ್ಧಿಯಾಗಲಿಕ್ಕೆ ಸಹಕಾರಿಯಾಗ್ತದೆ. ವಿವಿಧ ಬೆಳೆಗಳಿಗೆ ಇದನ್ನು ನಾವು ಸಸ್ಯ ಪ್ರಚೋದಕದಂತೆ ನಾವು ಬಳಕೆ ಮಾಡಬಹುದು. ಹೂ ಫಸಲು ಹೆಚ್ಚಿಸುವಲ್ಲಿ ಪಂಚಗವ್ಯ ಬಹಳ ಪರಿಣಾಮಕಾರಿ. ಬೆಳೆಗಳಿಗೆ ಪೋಷಕಾಂಶ ಒದಗಿಸುತ್ತೆ, ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಎಲ್ಲ ತರಕಾರಿಗಳಿಗೆ, ಹೂವಿನ ಬೆಳೆಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಹತ್ತಿ, ಮೆಣಸಿನಕಾಯಿ, ಶೇಂಗಾ, ಸೋಯಾ, ಅವರೆ, ಆಲೂಗಡ್ಡೆ, ಅರಿಶಿನ, ಬಾಳೆ, ಕಬ್ಬು, ಭತ್ತ, ಗೋಧಿ, ಕಾಳುಮೆಣಸು ಇತ್ಯಾದಿ ಬೆಳೆಗಳಲ್ಲಿ ಹೆಚ್ಚು ಪ್ರಯೋಜನಕಾರಿ ಎಂದು ಇದರಲ್ಲಿ ಕಂಡುಬಂದಿರುತ್ತೆ. ನಮ್ಮ ಒಂದು ಸಂಶೋಧನೆಯಲ್ಲಿ ಇದು ಕಂಡುಬಂದಿರುತ್ತೆ. ಅದಾದ ನಂತರ ಎರಡನೇದಾಗಿ ಜೀವಾಮೃತ ಅಂತ, ಇದನ್ನು ಹೆಚ್ಚಿನ ಒಂದು ರೈತರಿಗೆ ಸಾಕಷ್ಟು ಒಂದು ತರಬೇತಿಯಲ್ಲಿ ಹೇಳಿಕೊಡಲಾಗಿರುತ್ತೆ. ಮತ್ತು ಸಾಕಷ್ಟು ರೈತರು ಈ ಒಂದು ಜೀವಾಮೃತ ತಯಾರು ಮಾಡಿ ತಮ್ಮ ತಮ್ಮ ತೋಟಗಳಲ್ಲಿ ಬಳಸ್ತಾ ಇದ್ದಾರೆ. ಇದಕ್ಕೆ ಒಂದು ನಾವು ಪಂಚಗವ್ಯದಂತೆ ಅನೇಕ ಹೆಚ್ಚಿನ ವಸ್ತುಗಳು ಬೇಕಾಗೋದಿಲ್ಲ. ದೇಸಿ ಹಸುವಿನ ಒಂದು ಸಗಣಿ, ಒಂದು ಹಸುವಿನ ಗೋಮೂತ್ರ, ಇವುಗಳನ್ನು ನಾವು ಬಳಕೆ ಮಾಡಿಕೊಂಡು ಇದನ್ನು ಸುಲಭವಾಗಿ ತಯಾರಿಸ್ಬೋದು. ಜೀವಾಮೃತ ಬಹುಮುಖಿ ಉಪಯುಕ್ತ ದ್ರವ ರೂಪದ ಗೊಬ್ಬರವಾಗಿರುತ್ತೆ. ಇದನ್ನು ರೈತರು ತಮ್ಮ ಕ್ಷೇತ್ರದಲ್ಲಿ ತಯಾರು ಮಾಡಿ ಉಪಯೋಗಿಸಬಹುದು. ಇದರ ತಯಾರಿಕೆಯಲ್ಲಿ ಸ್ಥಳೀಯವಾಗಿ ಕ್ಷೇತ್ರದಲ್ಲಿ ಸಿಗುವ ಆಕಳ ಗೋಮೂತ್ರ, ಸಗಣಿ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಮತ್ತು ಮಣ್ಣು ಅವಶ್ಯವಿರುತ್ತೆ. ಜೀವಾಮೃತ ತಯಾರಿಸಲು 200 ಲೀಟರ್ ನೀರಿಗೆ 10 ಕಿಲೋಗ್ರಾಂ ಆಕಳ ಸಗಣಿ, 10 ಲೀಟರ್ ಗೋಮೂತ್ರ, 2 ಕಿಲೋಗ್ರಾಂ ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 500 ಗ್ರಾಮ್ನಷ್ಟು ಮಣ್ಣನ್ನು, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮಣ್ಣನ್ನು ಅಥವಾ ಮರದ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ಬಳಸಬೇಕಾಗುತ್ತೆ. ಇವುಗಳನ್ನು ಸೇರಿಸಿ ತಯಾರಿಸಿದ ದ್ರಾವಣವನ್ನು 1 ವಾರದವರೆಗೆ ದಿನಕ್ಕೆ 2-3 ಸಲ ಕೋಲಿನಿಂದ ನಾವು ಮಿಶ್ರಣವನ್ನು ತಿರುಗಿಸಬೇಕಾಗುತ್ತೆ, ಕೊಳೆಯಲು ಬಿಡಬೇಕು. 1 ವಾರದ ನಂತರ ಇದನ್ನು ಸಸ್ಯ ಪೋಷಕಾಂಶಗಳಾಗಿ ಹಾಗೂ ಸಸ್ಯ ಪ್ರಚೋದಕವಾಗಿ ನಾವು ಇದನ್ನು ಬೆಳೆಗಳಿಗೆ ಬಿತ್ತುವ ಸಮಯದಲ್ಲಿ ಮಣ್ಣಿನ ಮೇಲೆ ಸಿಂಪಡಿಸಲು ಉಪಯೋಗಿಸಬಹುದಾಗಿದೆ. ಇದಲ್ಲದೆ ನೀರಿನೊಂದಿಗೆ ಬೆಳೆಗಳಲ್ಲಿ ನಾವು ಇದನ್ನು ಒದಗಿಸಬಹುದು. ಬೆಳೆಗಳಿಗೆ ಸಿಂಪಡಣೆ ಮಾಡಲು ದ್ರಾವಣ ತಯಾರು ಮಾಡಿ ಪ್ರತಿ ಎಕರೆಗೆ 200 ಲೀಟರ್ ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸಬಹುದು. ಈ ಒಂದು ಜೀವಾಮೃತವನ್ನು ನಾವು ತಯಾರು ಮಾಡಿ 15 ದಿನಗೊಮ್ಮೆ ನಾವು ಬಳಕೆ ಮಾಡಬಹುದು. ಇದರಿಂದ ಸಸ್ಯಗಳಿಗೆ ಅಥವಾ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಪೋಷಕಾಂಶಗಳು ದೊರೀತಾ ಹೋಗ್ತವೆ. ಮುಖ್ಯವಾಗಿ ಕ್ಷೇತ್ರ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ರೆ ಇದರಲ್ಲಿ ಪೊಟ್ಯಾಶ್ ಕಡಿಮೆ ಇರುತ್ತೆ. ಅದನ್ನು ನಾವು ರಾಸಾಯನಿಕವಾಗಿ ಹೆಚ್ಚಿನ ರೂಪದಲ್ಲಿ ಬೇರೆ ರೂಪದಲ್ಲಿ ಅದನ್ನು ಒದಗಿಸುವುದರಿಂದ ಆ ಕೊರತೆಯನ್ನು ನೀಗಿಸಲಿಕ್ಕೆ ಜೀವಾಮೃತ ಸಹಕಾರಿಯಾಗ್ತದೆ. ಅದೇ ರೀತಿ ಬೀಜಾಮೃತ ಅಂತ ಬರುತ್ತೆ. ಬೀಜಾಮೃತ ಅಂದರೆ ಬೀಜಗಳನ್ನು ಬೀಜೋಪಚಾರ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ದ್ರಾವಣ. ಯಾವುದೇ ಒಂದು ಭತ್ತ ನಾಟಿ ಮಾಡುವಾಗ ಆಯಿತು ಅಥವಾ ಬಿತ್ತನೆ ಮಾಡುವಾಗ ಬೀಜಗಳನ್ನು ಬೀಜಾಮೃತದಲ್ಲಿ ಅದ್ದಿ ಒಂದು 10 ರಿಂದ 20 ನಿಮಿಷದವರೆಗೆ ಅದ್ದಿ ಬೆಳೆಗಳ ಆಧಾರದ ಮೇಲೆ ಅದ್ದಿ ಅದನ್ನು ನಾವು ಉಪಯೋಗ ಮಾಡೋದ್ರಿಂದ ಮೊಳಕೆ ಸಮಯದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಬಾಧೆಯನ್ನು ತಡೆಯಲಿಕ್ಕೆ ಇದು ಸಹಕಾರಿಯಾಗ್ತದೆ. ಇದನ್ನು ಯಾವ ರೀತಿಯಾಗಿ ನಾವು ತಯಾರು ಮಾಡಬೇಕಂತಂದರೆ, ಬೀಜಾಮೃತವನ್ನು ಒಂದು ಪರಿಣಾಮಕಾರಿ ದ್ರವ ರೂಪದ ಇದು ಗೊಬ್ಬರ ಆಗಿರುತ್ತೆ. ಇದು ಶೂನ್ಯ ಬಂಡವಾಳ ಕೃಷಿಯಲ್ಲಿ ಬಳಕೆಯಾಗುವ ಒಂದು ಮುಖ್ಯ ಪರಿಕರವಾಗಿರುತ್ತೆ. ಅದು ನೈಸರ್ಗಿಕ ಕೃಷಿಯಲ್ಲಿ ನಾವು ಈ ಒಂದು ಸಾವಯವ ದ್ರವ ರೂಪದ ಗೊಬ್ಬರಗಳ ಬಗ್ಗೆ ಸಾಕಷ್ಟು ರೈತರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ. ಈ ದ್ರಾವಣವನ್ನು ತಯಾರಿಸಲು 5 ಕಿಲೋಗ್ರಾಂ ಆಕಳ ಸಗಣಿ ತಿಳಿಯಾದ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ನೀರಿನ ಡ್ರಮ್ನಲ್ಲಿ ಒಂದು ರಾತ್ರಿ ತೂಗಿ ಹಾಕಿ ಇಡುವಂಥದ್ದು. ಮಾರನೇ ದಿನ ಆ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ತೆಗೆಯುವಂಥದ್ದು ಹಾಗೂ ಸಗಣಿಯನ್ನು ಹಿಂಡಿ ಅದಕ್ಕೆ 5 ಲೀಟರ್ ಗೋಮೂತ್ರ ಸೇರಿಸಬೇಕು. ಅದೇ ರಾತ್ರಿ ಪ್ರತ್ಯೇಕವಾಗಿ ಒಂದು 50 ಗ್ರಾಂ ಸುಣ್ಣವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ಬೇರೆ ಒಂದು ತೊಟ್ಟಿಯಲ್ಲಿ ಇಟ್ಟಿರಬೇಕು. ಇದನ್ನು ಮೊದಲೇ ಸಗಣಿ ಮತ್ತು ಗೋಮೂತ್ರ ತಯಾರಿಸಿದ ದ್ರಾವಣಕ್ಕೆ ಬೆರೆಸಬೇಕು. ಬೀಜವನ್ನು ಅಥವಾ ತುಂಡುಗಳನ್ನು 1 ನಿಮಿಷ ಬೀಜಾಮೃತದಲ್ಲಿ ಅದ್ದಿ ಬಿತ್ತನೆಗೆ ಉಪಯೋಗಿಸುವುದು. ಇದ್ರ ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಆರಂಭಿಕ ರೋಗ ಮತ್ತು ಕೀಟಬಾಧೆಯನ್ನು ನಾವು ತಡೀಲಿಕ್ಕೆ ಸಹಕಾರಿಯಾಗ್ತದೆ. ಇದಲ್ಲದೆ ಸಾವಯವ ಕೃಷಿಕರು ವಿವಿಧ ಬೆಳೆಗಳಲ್ಲಿ ಪೋಷಕಾಂಶಗಳ ಪೂರೈಕೆಗೆ ಹಾಗೂ ಉತ್ತಮ ಬೆಳವಣಿಗೆಗೆ ಗೋಮೂತ್ರ, ಜೀವಾಮೃತ, ಬೀಜಾಮೃತ, ಸಸ್ಯಾಮೃತ, ಅಮೃತ ಪಾನಿ, ನಂದಿನಿ, ತೆಂಗಿನ ಎಳನೀರು,

0: ಹಾಲು, ಮಜ್ಜಿಗೆ ಇತ್ಯಾದಿಗಳನ್ನು ಇದನ್ನು ಉಪಯೋಗಿಸ್ತಾರೆ. ಇದರಿಂದ ಉತ್ತಮ ಫಲಿತಾಂಶ ಸಹ ನಾವು ಪಡಿಬೋದು. ಆನಂತರ ಬರುತ್ತೆ ಜೀವಸಾರ ಅಥವಾ ಬಯೋಡೈಜೆಸ್ಟರ್ ಅಂತ. ಇದಕ್ಕೆ ಒಂದು ಘಟಕವನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ, ತೊಟ್ಟಿಯನ್ನು. ಅದಕ್ಕೆ ಬೇರೆ ಬೇರೆ ಗಾತ್ರದಲ್ಲಿ ನಮ್ಮಲ್ಲಿ ಎಷ್ಟು ತ್ಯಾಜ್ಯ ಉತ್ಪಾದನೆ ಆಗುತ್ತೆ ಅದರ ಒಂದು ಆಧಾರದ ಮೇಲೆ ನಾವು ಬೇರೆ ಬೇರೆ ಅಳತೆಯಲ್ಲಿ ನಾವು ತಯಾರು ಮಾಡ್ಬೋದು. ಜೀವಸಾರ ಉತ್ಪಾದನಾ ಘಟಕದಿಂದ ದೊರಕುವ ಸಾರವು ಬೆಳೆಗಳಿಗೆ ಅಮೂಲ್ಯವಾದ ಆಹಾರಾಂಶ ನೀಡುವುದರ ಜೊತೆಗೆ ಹಲವು ರೋಗ ನಿರೋಧಕ ಅಥವಾ ನಿಯಂತ್ರಕ ಗುಣಗಳನ್ನು ತೋರ್ಪಡಿಸುವ ಕಾರಣ ಇದನ್ನು ಸ್ಥಾಪಿಸಲು ಸಾಕಷ್ಟು ಶಿಫಾರಸು ಮಾಡಲಾಗಿದೆ. ಬಯೋಡೈಜೆಸ್ಟರ್ ಘಟಕಕ್ಕೆ ಸಹಾಯಧನ ಪಡೆಯಲು ಬಯಸುವ ಫಲಾನುಭವಿಗಳು ಹಸು, ಎಮ್ಮೆ, ಕುರಿ, ಮೇಕೆ ಇವುಗಳ ಕನಿಷ್ಠ ಯಾವುದಾದರೂ ಒಂದು ಹೊಂದಿರಬೇಕು. ಇದಕ್ಕೆ ಸರ್ಕಾರದಿಂದ ಸಹಾಯಧನ ಪಡೆದು ನಾವು ಇದನ್ನು ನಿರ್ಮಾಣ ಮಾಡಬಹುದು. ಪ್ರತಿ ಫಲಾನುಭವಿಗಳಿಗೆ ಘಟಕದ ನಿರ್ಮಾಣಕ್ಕೆ ತಗಲುವ ಒಟ್ಟು ಖರ್ಚಿನ 50% ಅಥವಾ ಗರಿಷ್ಠ ₹30,000 ಮಿತಿ ಇರುತ್ತೆ. ಈಗೆಲ್ಲ ಈ ಒಂದು ಯೋಜನೆ ಇದ್ರೆ ಮುಂದುವರೆದಿದ್ರೆ ಇದರ ಒಂದು ಲಾಭವನ್ನು ನಾವು ಪಡಿಬೋದು. ಎಷ್ಟು ಅಳತೆಯಲ್ಲಿ ನಾವು ನಿರ್ಮಾಣ ಮಾಡ್ಬೋದು ಅಂದರೆ 16 m x 10 m x 6 m ಔಷಧೀಯ ಗುಣಧರ್ಮ ಹೊಂದಿರತಕ್ಕಂಥ ಲಕ್ಕಿ, ಎಕ್ಕೆ, ಅಡಸಾಲೆ, ಬೇವು, ಸೀತಾಫಲ, ಬಜ್ಜೆ, ಚದುರಂಗ, ಕಿತ್ತಳೆ, ಹೊಂಗೆ, ಕಣಗಿಲ ಅಥವಾ ಇತರೆ ಕಳೆಗಳನ್ನು ಸಗಣಿ ಮತ್ತು ಗಂಜಲದ ಜೊತೆಗೆ ಸಾಕಷ್ಟು ನೀರು ಸೇರಿಸಿ ಬಯೋಡೈಜೆಸ್ಟರ್ದಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. 10 to 15 days ಈ ಒಂದು ಇದನ್ನು ಕಳಿಸಬೇಕಾಗುತ್ತೆ. ಸೋಸಿ ಬಂದ ದ್ರಾವಣವನ್ನು ನಾವು ಪೋಷಕಾಂಶವಾಗಿ ನೀರಿನ ಜೊತೆಗೆ ಅರಿಬಿಟ್ಟು ಇದನ್ನು ಬಳಕೆ ಮಾಡಬಹುದು. ಅಥವಾ ಸೂಕ್ಷ್ಮಾಣು ಜೀವಿಗಳ ಭೂಮಿಗೆ ಸೇರಿದಂತಾಗಿ ಮಣ್ಣಿನ ಫಲವತ್ತತೆ ಇದು ಹೆಚ್ಚಿಗೆ ಆಗುತ್ತೆ. ಶೇ 5% ಸಹ ಇದನ್ನು ನಾವು ಮಾಡಿ ಸಿಂಪಡಿಸುವುದರಿಂದ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಸಹ ಮಾಡಬಹುದು. ಇದಾದ ನಂತರ ನಮಗೆ ಎರೆಜಲ ಅಂತ ಬರುತ್ತೆ. ಎರೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ತಯಾರಿಕೆ ಮಾಡುವಾಗ ಉತ್ತಮ ಬೆಳೆಗಳ ಉತ್ತಮ ಬೆಳವಣಿಗೆಗೆ ಶೇ 5% to 6% ದ್ರಾವಣವನ್ನು ನಾವು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಇದರಿಂದ ಸಹ ನಾವು ಹೆಚ್ಚಿನ ಒಂದು ಲಾಭವನ್ನು ಗಳಿಸಬಹುದು.
1: ಈಗ ಕಾಂಪೋಸ್ಟ್ ಪುಷ್ಟೀಕರಣ ಅಥವಾ ನ್ಯೂಟ್ರಿಯಂಟ್ ಎನ್ರಿಚ್ಮೆಂಟ್ ಕೃಷಿಯಲ್ಲಿ ಮಾಡುವಂಥದ್ದು ಯಾವ ರೀತಿ?
0: ಈ ಕಾಂಪೋಸ್ಟ್ ಅಲ್ಲಿ ನಾವು ಕೆಲವು ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಈಗ 1 to 2% ಸಾರಜನಕ ಮ್ಯಾಕ್ಸಿಮಮ್ ಅಂದ್ರೆ ಕೆಲವು ಉತ್ತಮ ಈ ಒಂದು ಕಾಂಪೋಸ್ಟ್ ಮೆಥಡ್ ಅನ್ನ ಅಥವಾ ಎರೆ ಗೊಬ್ಬರಗಳಲ್ಲಿ ನಾವು ಯಾವ ರೀತಿಯ ವಸ್ತುಗಳನ್ನು ಬಳಕೆ ಮಾಡ್ತೀವಿ ಅದರ ಆಧಾರದ ಮೇಲೆ ಒಂದು 3% to 4% ವರೆಗೆ ಹೆಚ್ಚಿಗೆ ಇರಬಹುದು. ಉಳಿದಾಗೆ ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಅದಕ್ಕೆ ಸೇರಿಸಿ ಪ್ರಮಾಣವನ್ನು ಹೆಚ್ಚಿಸುವಂತ ಒಂದು ಕ್ರಿಯೆಗೆ ಈ ಕಾಂಪೋಸ್ಟ್ ಪುಷ್ಟೀಕರಣ ಅಂತ ಕರಿತೀವಿ. ಕೃಷಿ ಕಾಂಪೋಸ್ಟ್ ರಂಜಕದಲ್ಲಿ ಅಂಶ ಕಳಪೆಯಾಗಿರುತ್ತೆ, ಅದು 0.4 to 0.8% ಅಂದರೆ ಈಗ ನಾವು 100 kg ಕಾಂಪೋಸ್ಟನ್ನು ಬಳಕೆ ಮಾಡಿದರೆ 0.4 kg ಮಾತ್ರ ರಂಜಕ ಸಿಗ್ತಕ್ಕಂಥದ್ದು, ಅದು ಅಂದರೆ ತುಂಬ ಕಳಪೆಯಾಗಿರುತ್ತೆ. ಅದಕ್ಕೆ ನಾವು ಇದು ಹೆಚ್ಚಿಗೆ ಒಂದು ರಂಜಕವನ್ನು ಸೇರಿಸಿ ಅದನ್ನು ಬಳಕೆ ಮಾಡೋದ್ರಿಂದ ರಂಜಕದ ಅಂಶ ಹೆಚ್ಚಿಗೆ ಆಗಿ ಅದು ಕಾಂಪೋಸ್ಟ್ ಪುಷ್ಟೀಕರಣ ಆಗುತ್ತೆ ಅಂತ. ಸೂಪರ್ ಫಾಸ್ಫೇಟು, ಬೋನಿ ಮಿಲ್ಲು ಅಥವಾ ಫಾಸ್ಫೇಟ್ ಬಂಡೆಯ ಅವುಗಳನ್ನು ನಾವು ಈ ಒಂದು ಕಾಂಪೋಸ್ಟಲ್ಲಿ ಸೇರಿಸಿ ಅದರ ಒಂದು ಕಾಂಪೋಸ್ಟ್ ರಂಜಕದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಬಳಕೆ ಮಾಡೋದ್ರಿಂದ ಅನುಕೂಲವನ್ನು ನಾವು ಮಾಡ್ಕೋಬೋದು. ಅದೇ ರೀತಿ ಬೂದಿ, ಲೀಚೇಟ್, ಸುಣ್ಣದ ನೀರಿನಿಂದ ಅದನ್ನು ಬಂದಿರತಕ್ಕಂಥ ವಸ್ತುಗಳನ್ನು ಅದಕ್ಕೆ ಹಾಕುವಂಥದ್ದು, ಸೇರಿಸುವಂಥದ್ದು, ಕಚ್ಚಾ ಮೂಳೆಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಗುಂಡಿಗೆ ಸೇರಿಸುವುದರಿಂದ ಕಾಂಪೋಸ್ಟಲ್ಲಿ ಪೌಷ್ಟಿಕಾಂಶದ ಮೌಲ್ಯವನ್ನು ಗಮನಾರ್ಹವಾಗಿ ಅದು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗ್ತದೆ. ಕಾಂಪೋಸ್ಟ್ನಲ್ಲಿ ನಾವು ಪೊಟ್ಯಾಶ್ ಅಂಶವನ್ನು ಸಹ ಹೆಚ್ಚಿಗೆ ಮಾಡುವಂಥದ್ದು. ಕೆಲವೆಲ್ಲ ಈ ಜೈವಿಕ ಗೊಬ್ಬರಗಳನ್ನು ಪಿ ಸಾಲುಬಲೈಸಿಂಗ್ ಅಥವಾ ರಂಜಕವನ್ನು ಕರಗಿಸುವಂಥ ಗೊಬ್ಬರವನ್ನು ಅದರಲ್ಲಿ ಹಾಕಿ ಇದು ಮಾಡಿದರೆ ಹೆಚ್ಚಿನ ರಂಜಕವನ್ನು ಅದ ಒಂದು ಕಾಂಪೋಸ್ಟ್ನಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಅಥವಾ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿನ ರಂಜಕವನ್ನು ಸಸ್ಯಗಳಿಗೆ ದೊರಕುವಂತೆ ಮಾಡಲಿಕ್ಕೆ ಇವು ಸಹಕಾರಿಯಾಗ್ತವೆ. ಪೊಟ್ಯಾಶ್ ಹೆಚ್ಚಿಗೆ ಇರತಕ್ಕಂಥ ಬಾಳೆ ದಿಂಡಿನ ವಸ್ತುಗಳನ್ನು ಹೆಚ್ಚಿಗೆ ಹಾಕುವಂಥದ್ದು, ಬೇಗನೆ ಕರಗದೇ ಇರತಕ್ಕಂಥ ವಸ್ತುಗಳು ಅದರಲ್ಲಿ ಪೊಟ್ಯಾಶ್ ಅಂಶ ಸ್ವಲ್ಪ ಹೆಚ್ಚಿಗೆ ಇರತಕ್ಕಂಥದ್ದು, ಗ್ಲೀರಿಸೀಡಿಯಾ ಹಸಿರೆಲೆ ಗೊಬ್ಬರದ ರೂಪದಲ್ಲಿ ಅದನ್ನು ಹೆಚ್ಚಿಗೆ ಹಾಕುವಂಥದ್ದು, ಅಥವಾ ಅದನ್ನೇ ನಾವು ಕಾಂಪೋಸ್ಟ್ಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವುದರಿಂದ ಅದರ ಒಂದು ಕಾಂಪೋಸ್ಟ್ ಪುಷ್ಟೀಕರಣ ನಾವು ಮಾಡಬಹುದು. ಈ ರೀತಿಯಾಗಿ
1: ಕಾಂಪೋಸ್ಟ್ ಬಳಕೆಯಲ್ಲಿ ತುಂಬಾ ಅನುಕೂಲಗಳಿರ್ತವೆ, ಅದರ ಜೊತೆಗೆ ಅನಾನುಕೂಲಗಳು ಕೂಡ ಕಾಣುವಂತಹ ಸಾಧ್ಯತೆಗಳಿರ್ತವೆ, ಯಾವ ರೀತಿ?
0: ಅನುಕೂಲಗಳಂತಂದ್ರೆ ಕಾಂಪೋಸ್ಟ್ ಬಳಕೆಯಿಂದ ನಾವು ಮಣ್ಣಿನಲ್ಲಿ ಸಾಕಷ್ಟು ಜೈವಿಕ, ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮಗಳನ್ನು ಸುಧಾರಿಸಲಿಕ್ಕೆ ಸಹಕಾರಿಯಾಗ್ತದೆ. ಭೌತಿಕ ಗುಣಧರ್ಮಗಳು ಅಂತಂದರೆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿನ ಸಮಯದವರೆಗೆ ನೀರು ಮಣ್ಣಿನಲ್ಲಿ

0: ಇರುವ ಹಾಗೆ ಈ ಒಂದು ಸಾವಯವ ವಸ್ತುಗಳು ಸಹಕಾರಿ ಆಗ್ತವೆ. ಅದರೊಟ್ಟಿಗೆ ಮಣ್ಣಿನಲ್ಲಿ ಈ ಒಂದು ಪೋಷಕಾಂಶಗಳನ್ನು ಸಹ ಹೆಚ್ಚಿನ ಸಮಯದವರೆಗೆ ಹಿಡಿದಿಟ್ಟುಕೊಂಡು ಸಸ್ಯಗಳಿಗೆ ದೊರಕುವಂತೆ ಮಾಡುವಂತ ಒಂದು ಕೆಲಸ ಆಗುತ್ತೆ. ನಂತರ ಇನ್ನೊಂದು ಭೌತಿಕ ಗುಣಧರ್ಮ ಅಂತಂದ್ರೆ ಗಾಳಿ ಆಡುವಿಕೆ. ಸರಿಯಾದ ರೀತಿಯಲ್ಲಿ ಗಾಳಿ ಆಡುವುದರಿಂದ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಮಣ್ಣಿನಲ್ಲಿ ಸರಿಯಾದ ರೀತಿಯಲ್ಲಿ ಹರಿದು ಅಗತ್ಯವಿರುವ ಪ್ರಮಾಣದಲ್ಲಿ ಒದಗಿಸ್ಲಿಕ್ಕೆ, ಚೆನ್ನಾಗಿ ಗಾಳಿ ಆಡಲಿಕ್ಕೆ, ಬೇರಿನ ಬೆಳವಣಿಗೆಗೆ ಸಹಕಾರಿಯಾಗ್ತದೆ ಮತ್ತು ಬೇರಿನ ಉಸಿರಾಟಕ್ಕೆ ಇದು ಸಹಕಾರಿಯಾಗ್ತದೆ. ರಾಸಾಯನಿಕ ಗುಣಧರ್ಮಗಳಂತಂದ್ರೆ ಈ ಮಣ್ಣಿನ pH ಅಥವಾ ರಸಸಾರವನ್ನು ತಟಸ್ಥಗೊಳಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ. ಯಾವುದೇ ಒಂದು ವಿಷಕಾರಕ ವಸ್ತುಗಳು ನ್ಯೂಟ್ರಲೈಸ್ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ಆನಂತರ ಮಣ್ಣಿನ ಒಂದು ಬಫರಿಂಗ್ ಕೆಪಾಸಿಟಿ ಅಂತ ಕರಿತೀವಿ, ಸಡನ್ ಆಗಿ ರಾಸಾಯನಿಕವಾಗಿ ಮಣ್ಣಿನಲ್ಲಿ ಮಾರ್ಪಾಟಾಗುವುದನ್ನು, ತೀವ್ರವಾಗಿ ಬೇಗನೆ ಮಾರ್ಪಾಟಾಗುವುದನ್ನು ತಡೆದುಕೊಳ್ಳಿಕ್ಕೆ ಇದು ಸಹಕಾರಿಯಾಗ್ತದೆ. ಅದೇ ರೀತಿ ಜೈವಿಕ ಗುಣಧರ್ಮಗಳಂದರೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚಿಗೆ ಆಗಿ ಉತ್ತಮ ಒಂದು ಬೆಳೆ ಪ್ರಚೋದಕಗಳನ್ನು ಬಿಡುಗಡೆಯಾಗಿ ಉತ್ತಮ ರೀತಿಯ ಬೆಳೆ ಬೆಳವಣಿಗೆಯಾಗಿ ಗುಣಮಟ್ಟದ ಇಳುವರಿಯನ್ನು ಪಡೀಲಿಕ್ಕೆ ಇದು ಸಹಕಾರಿಯಾಗ್ತದೆ. ಅನಾನುಕೂಲಗಳು ಬರ್ತವೆ ಅಂತಂತಂದರೆ, ಕಾಂಪೋಸ್ಟನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸುವುದು ಕಡಿಮೆ ಆಗ್ತಾ ಇದೆ. ಕಾರಣ ಏನೇನಂತಂದರೆ, ಈ ಉತ್ಪನ್ನ ತುಂಬ ಭಾರವಾಗಿರುತ್ತೆ, ಸಾಗಿಸುವುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು ಅದು ದುಬಾರಿಯಾಗಿರುತ್ತೆ, ಆಮೇಲೆ ಹೆಚ್ಚಿನ ಶ್ರಮ ಬೇಕಾಗುತ್ತೆ ನಾವು ಅದನ್ನು ಹಾಕಬೇಕಾದ್ರೆ. ಕಡಿಮೆ ಪ್ರಮಾಣದ ಪೋಷಕಾಂಶಗಳು, ನಾವು ಅದನ್ನು ಅಗತ್ಯಕ್ಕಿಂತ ಕಡಿಮೆ ಬಳಕೆ ಮಾಡಿದರೆ ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸಿಗಲಿಕ್ಕೆ ಆಗೋದಿಲ್ಲ. ಆಗ ಕೊರತೆ ಉಂಟಾಗಿ ನಮಗೆ ನಿರೀಕ್ಷೆ ಮಾಡಿದ ಇಳುವರಿ ಸಹ ನಮಗೆ ಸಿಗೋದಿಲ್ಲ. ಈ ಒಂದು ಕಾರಣದಿಂದ ಇವುಗಳ ಬಳಕೆ ಕಡಿಮೆ ಆಗ್ತಾ ಇದೆ. ಮತ್ತು ಬೆಳೆಗಳ ಪೌಷ್ಟಿಕಾಂಶ ಅಗತ್ಯವಿರುವ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದರೆ ಕಾಂಪೋಸ್ಟ್ ಪೋಷಕಾಂಶಗಳ ಸಂಯೋಜನೆ ಹೆಚ್ಚು ವ್ಯತ್ಯಾಸಗೊಳ್ಳುತ್ತೆ. ಅಂದರೆ ನಾವು ರಾಸಾಯನಿಕದಲ್ಲಿ ಒಂದು ಮೂಟೆ ಯೂರಿಯಾ ಹಾಕಿದರೆ, ಈ ಒಂದು ಸಾವಯವ ಗೊಬ್ಬರ ಹಾಕಬೇಕಾದ್ರೆ ಒಂದು ಬಂಡೆ ಅಥವಾ ಒಂದು ಟ್ರ್ಯಾಕ್ಟರ್ ಲೋಡ್ನಷ್ಟು ನಾವು ಹಾಕಬೇಕಾಗುತ್ತೆ. ಹಾಗಾಗಿ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ರೈತರಲ್ಲಿ ಮನೋಭಾವ ಕಡಿಮೆ ಆಗ್ತಾ ಇದೆ. ಅದು ಆದರೆ ಅದು ತುಂಬ ಅಗತ್ಯ, ಅದನ್ನು ಮಾಡಲೇಬೇಕು. ಈಗ ನಾವು ಅದಕ್ಕಾಗಿಯೇ ಈ ಒಂದು ದೇಶಾದ್ಯಂತ ಆಂದೋಲನಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಮಾರ್ಚ್ 19 ಏಪ್ರಿಲ್ 19 ಭೂಮಿ ಸುಪೋಷಣ ಅಂತ ಒಂದು ಜಾಗೃತಿ ಆಂದೋಲನವನ್ನು ಮಾಡಿದ್ವಿ. ಅದಾದ ನಂತರ ಏಪ್ರಿಲ್ 19 ಜೂನ್ ಬ್ಯಾಲೆನ್ಸ್ಡ್ ಯೂಸ್ ಆಫ್ ಫರ್ಟಿಲೈಸರ್ಸ್, ಸಮತೋಲಿತ ರಸಗೊಬ್ಬರಗಳ ಬಳಕೆ. ರಸಗೊಬ್ಬರಗಳ ಬಳಕೆ ತುಂಬಾ ಅಸಮತೋಲನ ಆಗಿ ನಮ್ಮ ಬೆಳೆಗಳಲ್ಲಿ ತೀವ್ರವಾದಂತಹ ಪರಿಣಾಮವನ್ನು ಬೀರಿ ನಮಗೆ ನಿರೀಕ್ಷಿತ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ರೋಗ ಮತ್ತು ಕೀಟಬಾಧೆ ಹೆಚ್ಚಾಗಿ ರೈತರು ಹೆಚ್ಚಿನ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಸಮತೋಲಿತ ರಸಗೊಬ್ಬರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ದೇಶಾದ್ಯಂತ ಜಾಗೃತಿ ಆಂದೋಲನವನ್ನು ಕೈಗೊಂಡ್ವಿ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗಗಳಿಗೆ, ಎಲ್ಲ ತಾಲೂಕುಗಳಿಗೆ ನಮ್ಮ ಕೃಷಿ ಇಲಾಖೆಯ ಜೊತೆಯಲ್ಲಿ ಹಳ್ಳಿ ಮಟ್ಟದಲ್ಲಿ ಸಹ ಕಾರ್ಯಕ್ರಮಗಳನ್ನು ಕೈಗೊಂಡ್ವಿ. ಈಗ ಜೂನ್ 1 ಒಂದು ಖೇತ್ ಬಚಾವ್ ಅಥವಾ ಭೂಮಿ ಉಳಿಸಿ ಕೃಷಿ ಉಳಿಸಿ ಒಂದು ಆಂದೋಲನವನ್ನು ನಡೀತಾ ಇದೆ. ಆ ಅಂಗವಾಗಿ ಈ ಒಂದು ರೇಡಿಯೋ ಕಾರ್ಯಕ್ರಮಗಳನ್ನು ಮತ್ತು ಅನೇಕ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ರೈತರಿಗೆ ಹೆಚ್ಚು ಹೆಚ್ಚು ಈ ಒಂದು ಸಮತೋಲಿತ ರಸಗೊಬ್ಬರಗಳ ಬಳಕೆ, ಸಾವಯವ ವಸ್ತುಗಳ ಬಳಕೆಯನ್ನು ಹೆಚ್ಚಿಗೆ ಮಾಡುವಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಈಗ ಹಮ್ಮಿಕೊಳ್ತಾ ಇದ್ದೀವಿ. ಕೃಷಿ ಬಳಕೆದಾರರು ಕಾಂಪೋಸ್ಟನ್ನು ವಿಶೇಷವಾಗಿ ಮಿಶ್ರ ಪುರಸಭೆ, ಘನತ್ಯಾಜ್ಯ ಮತ್ತು ಭಾರ ಲೋಹ ಇಂಥ ಒಂದು ವಸ್ತುಗಳನ್ನು ನಾವು ಬಳಕೆ ಮಾಡುವಾಗ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆ ಒಂದು ಹೆಚ್ಚಿನ ಒಂದು ವಿಷಕಾರಕ ವಸ್ತುಗಳು ಇದ್ದಲ್ಲಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟ್ ಆಗಿ ಮಾಡಿದರೆ, ಕೆಲವು ಕಾಂಪೋಸ್ಟ್ ಕಲ್ಚರ್ಗಳನ್ನು ಬಳಕೆ ಮಾಡಿದರೆ ಆ ಒಂದು ಭಾರ ಲೋಹದ ಅಥವಾ ವಿಷಕಾರಕಗಳನ್ನು ಅಂಶವನ್ನು ಕಡಿಮೆ ಮಾಡಿ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿ ಆಗದಾಗಿ ಉತ್ತಮ ಕಾಂಪೋಸ್ಟ್ ಹೊಂದಿರತಕ್ಕಂಥ ಕಾಂಪೋಸ್ಟ್ ತಯಾರಾಗಿ ಆದಾಗ ಅದನ್ನು ನಾವು ಸುಧಾರಿತ ತಂತ್ರಜ್ಞಾನದ ಒಂದು ವಿಧಾನಗಳನ್ನು ಬಳಸಿ ಕಾಂಪೋಸ್ಟನ್ನು ತಯಾರು ಮಾಡಿ ಬಳಕೆ ಮಾಡಿದಾಗ ಅದರಿಂದ ಆಗ್ತಕ್ಕಂಥ ಅದರ ಪರಿಣಾಮವನ್ನು ಕಡಿಮೆ ಮಾಡಬಹುದು.
1: ಸರ್, ನೀವು ಸಾವಯವ ಗೊಬ್ಬರಗಳ ತಯಾರಿಯ ವಿಧಾನ ಮತ್ತು ಅವುಗಳ ಉಪಯೋಗಗಳ ಕುರಿತು ನಮ್ಮ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನ್, ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅವುಗಳ ಬಳಕೆ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ PV ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವ

0: ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
0: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
2: ಇದು ಯಾರ ನಂಬರ್ ಅಣ್ಣ?
0: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
0: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಹಳ ತಿನ್ನವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದ್ರಿ.
1: ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್.
2: ನಿಕ್ಷಯ ಮಿತ್ರ ತೋ ಹಮ್ ಸಬ್ ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀ ಔರ್ ಟಿಬಿ ಕಿ ಹಾರ್.
3: ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
2: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000-55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,000-47,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000-33,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 10,000-16,500 ರೂಪಾಯಿ. ಒಂದನೇ ವರ್ಗದ ತೆಂಗಿನಕಾಯಿ 30,000-40,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 25,000-35,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,600-5,500 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500-4,500 ರೂಪಾಯಿ, ಸ್ಥಳೀಯ ಭತ್ತ, ಕ್ಷಮಿಸಿ, ಆಮದು ಭತ್ತ ಕ್ವಿಂಟಾಲ್ಗೆ 2,350-2,550 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,650-5,400 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,500-5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 5,000-5,500 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 17,000-24,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000-67,000 ರೂಪಾಯಿ, ಕಚ್ಚಾ ಗೇರು ಬೀಜ

ಕ್ವಿಂಟಲ್ಗೆ 12,000 ರಿಂದ 14,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಲ್ಗೆ 5,000 ರಿಂದ 6,500 ರೂಪಾಯಿ, ಕದಳಿ ಕ್ವಿಂಟಲ್ಗೆ 6,000 ರಿಂದ 7,500 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 6,000 ರಿಂದ 6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದ ತಳಿ ಸಂರಕ್ಷಣೆಯ ಕುರಿತು ಸತ್ಯನಾರಾಯಣ ಬೆಳೇರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು.

ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದ ತಳಿ ಸಂರಕ್ಷಣೆಯ ಕುರಿತು ಸತ್ಯನಾರಾಯಣ ಬೆಳೇರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು.

ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3ನೇ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ

0: ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟಬೆಲ್ಲೊ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್ ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001ರಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗಾಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991ರಲ್ಲಿ 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011ಕ್ಕೆ 919ಕ್ಕೆ ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷ್ಯಾರಾಣಿ ಬರು

ಅವರನ್ನ 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ಧ 21-13, 21-15 ಅಂತರದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟ್ಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಐ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:45. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಹಸೀನಾ ಮಾನ್ ಜಾಯೇಗಿ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಅಖ್ತರ್ ರೊಮಾನಿ ಅವರದ್ದು. ಸಂಗೀತ ನೀಡಿದ್ದಾರೆ ಕಲ್ಯಾಣ್ ಜಿ ಆನಂದ್ ಜೀ.

ಹಸೀನಾ ಮಾನ್ ಜಾಯಗಿ ಚಿತ್ರದ ಗೀತೆಯ ನಂತರ ಕೇಳಿ. ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ದಿಲ್ ಸೆ ಚಿತ್ರದ ಗೀತೆ. ಸಾಹಿತ್ಯವಿದು ಗುಲ್ಜಾರ್ ಅವರದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

0: ತರಂಗಾಂತರ ಮೀಡಿಯಂ ವೇವ್ನ 275.5 meters 1099 kHz ಮತ್ತು FM ಕಂಪನಾಂಕ 100.3 MHz ಆಕಾಶವಾಣಿ ಮಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ. ಸಮಯ 8 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು

ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದ್ದಳೆಗಳನ್ನು ಆಲಿಸೋಣ. ಕೇಳುಗರೆ, ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಯಕ್ಷಕೂಟ ಇವರಿಂದ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ದ್ರುಮಿಳ ಗಂಧರ್ವ.

ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಆದರದ ಸ್ವಾಗತ. ಪಿಟಿ ಪ್ರಕಾಶ್ ಶೆಟ್ಟಿ ಬೆಳಗೋಡು ಮತ್ತು ಬಳಗ ಯುವಕೂಟ ಮೊಳಹಳ್ಳಿ ಇವರು ನಡೆಸಿಕೊಡುವ ಯಕ್ಷಗಾನ ತಾಳಮದ್ದಲೆ ದ್ರುಮಿಳ ಗಂಧರ್ವ. ಹಿಮ್ಮೇಳದಲ್ಲಿ ಭಾಗವತರು ಎಂಎಚ್ ಪ್ರಸಾದ್ ಕುಮಾರ್ ಮಗಬೆಟ್ಟು, ಮದ್ದಳೆ ವೇದವ್ಯಾಸಣೆ ಕಲ್ಮರ್ಗಿ, ಚಂಡೆ ಕೃಷ್ಣಾನಂದ ಶೆಣೆ ಕಲ್ಮರ್ಗಿ, ಶ್ರುತಿ ಮಧುಕರ್ ಹೆಗಡೆ ಚೋರಾಡಿ, ಪಾತ್ರವರ್ಗದಲ್ಲಿ ದೇವೇಂದ್ರ ಸತೀಶ್ ಶೆಟ್ಟಿಗಾರ್ ಜಪ್ತಿ, ದುರ್ವಾಸ ಉದಯ್ ಕುಮಾರ್ ಶೆಟ್ಟಿ ಕೊಂಗೇರಿ ಮೊಳಹಳ್ಳಿ, ದ್ರುಮಿಳ ಪಿಟಿ ಪ್ರಕಾಶ್ ಶೆಟ್ಟಿ ಬೆಳಗೋಡು, ನಾರದ ಕೆಎಂ ಹೊಸೇರಿ ಯಳಜಿತ್, ನಿರ್ದೇಶನ ಎಂಎಚ್ ನಾಯ್ಕ್ ಮೊಗೆಬೆಟ್ಟು, ನಿರ್ವಹಣೆ ವೇದವ್ಯಾಸಣೆ ಕಲ್ಮರ್ಗಿ. ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ ದ್ರುಮಿಳ ಗಂಧರ್ವ.

0: ಶ್ರೀಹರಿ ನೀನೇ ರಕ್ಷಿಸು, ಮೂರು ಮೂರ್ತಿಗಳ ಅನುಗ್ರಹದಿಂದ 100 ಯಾಗವನ್ನ ಮಾಡಿ ಇಂದ್ರ ಪದವಿಯನ್ನ ಪಡೆದವ ಈ ದೇವೇಂದ್ರ, ಪ್ರತಿನಿತ್ಯದ ಕರ್ತವ್ಯದಂತೆ ನಮ್ಮವರಾದ ಅಗ್ನಿ ವಾಯು ವರುಣ ಕುಬೇರ ನಿರುತಿ ಯಮ ಮೊದಲಾದ ದಿಕ್ಪಾಲಕ ವರ್ಗದವರನ್ನ ಕೂಡಿಕೊಂಡು ಓಲಗವನ್ನ ಕೊಟ್ಟಿದ್ದೇನೆ. ಅತಿ ಶ್ರೇಷ್ಠವಾದ ಪುಣ್ಯಭೂಮಿ ಈ ಸ್ವರ್ಗದಲ್ಲಿ ಸದ್ಧರ್ಮದಿಂದ ಆಡಳಿತೆಯನ್ನ ನಡೆಸಿಕೊಂಡು ಬಂದಿದ್ದೇನೆ. ಭೂಲೋಕದಲ್ಲಿರುವ ಮಾನವರು ನಮ್ಮದಾದಂತಹ ಕೃಪೆಗೆ ಪಾತ್ರರಾಗಿದ್ದಾರೆ. ಯಾವ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿದ ಅವರು ಹವಿಸ್ಸನ್ನ ದೇವರುಗಳಾದ ನಮಗೆ ಒಪ್ಪಿಸುತ್ತಾರೆ. ನಮ್ಮಿಂದ ಮಳೆಯನ್ನ ಪಡೆದು ಬೆಳೆ ಬೆಳೆದು ತಮ್ಮದಾದಂತಹ ಜನಜೀವನವನ್ನ ಸಾಗಿಸುತ್ತಿದ್ದಾರೆ. ಈ ದೇವಲೋಕದಲ್ಲಿ ಸಂಪತ್ತಿಗೆ ನಮಗೇನು ಕೊರತೆ ಇಲ್ಲ. ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಪಾರಿಜಾತ ಕಲ್ಪವೃಕ್ಷ, ಮನಸ್ಸಿನ ನೆಮ್ಮದಿಗಾಗಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರೇ ಮೊದಲಾದ ಸುರ ನಾರಿಯರ ನರ್ತನ ವೈಭವ, ಹೀಗೆ ಸುರಪನ ಸಿರಿಯ ಔನ್ನತ್ಯ, ಓಲಗರೂಢನಾದ ನಾನು ಆಸ್ಥಾನದ ಕಾರ್ಯಕಲಾಪಗಳನ್ನ ಮುಗಿಸಿದ ಹಾಗಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಆಸ್ಥಾನ ಮಂಟಪಕ್ಕೆ ಯಾರೋ ಬಂದ ಹಾಗಿದೆಯಲ್ಲ, ಏನಿದು ಪ್ರಭೆ, ಏನಿದು ಪ್ರಕಾಶ!
1: ಶುಂಭೋ

0: ಸ್ವಾಮಿ ಮಹಾಮುನಿಗಳೇ, ತಮ್ಮ ಪವಿತ್ರವಾದ ಪಾದ ಪದ್ಮಗಳಿಗೆ ನಮೋ ನಮಃ.
1: ಶುಭವಾಗಲಿ. ಎದ್ದೇಳು ದೇವೇಂದ್ರ.
0: ಆಗಮಿಸಬೇಕು ಸ್ವಾಮಿ. ಈ ಕಡೆ ಅತ್ಯುತ್ತಮವಾದ ಪೀಠವನ್ನ ಇರಿಸಿದ್ದೇನೆ.
1: ಅಲಂಕರಿಸಿದ್ದಾಯ್ತಲ್ಲ.
0: ಮಹಾಮುನಿಗಳೇ, ತಮ್ಮ ದಿವ್ಯಚರಣ ಸೇವೆಯನ್ನ ಮಾಡುವುದು ಮಾತ್ರವಲ್ಲ ಸ್ವಾಮಿ, ತ್ರಸೆ ಪರಿಹಾರಕ್ಕೆ ಬೇಕಾದುದನ್ನೇ ಪಡೆದುಕೊಳ್ಳಬಹುದು.
1: ಆ ಮಟ್ಟಿಗೆ ನಿರ್ದಾಕ್ಷಿಣ್ಯ ನಾನು.
0: ಪೂಜ್ಯರೇ, ತಮ್ಮನ್ನು ಕರೆತಂದು ಮಾಡಿದ ನನ್ನ ಈ ಸತ್ಕಾರದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಮನ್ನಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ.
1: ತಪ್ಪೇನೂ ಆಗಿಲ್ಲ.
0: ಆಗಮಿಸಿದ ನಿಮ್ಮನ್ನ ಕಂಡು ಮನಸ್ಸಿಗೆ ಮಹದಾನಂದವಾಯಿತು ಸ್ವಾಮಿ. ಹಾಗೆಲ್ಲ ಕಾರ್ಯಕಾರಣ ಇಲ್ಲದೆ ಚಿತ್ತೈಸುವವರು ತಾವಲ್ಲ. ಹಾಗಾಗಿ ಕೇಳುತ್ತಿದ್ದೇನೆ, ತಾವು ಇಲ್ಲಿಯವರೆಗೆ ಬಂದ ಉದ್ದೇಶವೇನು? ಸನ್ನಿಧಿಯಿಂದಲೇ ವಿಚಾರ ತಿಳಿದರೆ ನನ್ನಿಂದೇನಾದರೂ ಕಾರ್ಯ ಆಗಬೇಕಿದ್ದರೆ ತಕ್ಷಣವೇ ವ್ಯವಸ್ಥೆ ಮಾಡಿಸುತ್ತೇನೆ.
1: ದೇವೇಂದ್ರ,

0: ಸುರರಾಜ
1: ಸ್ವಾಮಿ,
0: ಅನಿರೀಕ್ಷಿತವಾಗಿ ಆಗಮಿಸಿದ ನನ್ನನ್ನ ಕಂಡು ನೀನು ಸುಸ್ವಾಗತವನ್ನ ನೀಡಿದೆ, ಆದರದ ಆತಿಥ್ಯವನ್ನ ಮಾಡಿದೆ.
1: ಸತ್ಯ ಸ್ವಾಮಿ,
0: ಈ ಎಲ್ಲ ನಿನ್ನ ಕೃತಿಯನ್ನ ಕಂಡು ಸಂತೋಷವನ್ನ ಹೊಂದಿದೆ. ನಿನ್ನ ಆಡಳಿತ ಕ್ಷೇತ್ರದಲ್ಲಿ ಯಾವೊಂದೂ ಕುಂದುಕೊರತೆಗಳಿಲ್ಲದೆ ಸುಖವಾಗಿದ್ದೀಯಾ ತಾನೆ?
1: ಹೌದು.
0: ಮಾತ್ರವಲ್ಲ, ಆಗಾಗ ದುರುಳಧಾನವರು ದಾಳಿ ಇಟ್ಟು ನಿಮ್ಮನ್ನು ಕಷ್ಟ ಪರಂಪರೆಗೆ ಈಡು ಮಾಡಿದ್ದುಂಟು.
1: ಸತ್ಯ.
0: ಸದ್ಯ ಅಂತಹ ದುರಿತ ಬವಣೆಗಳಾವುದೂ ಇಲ್ಲದೆ ಶ್ರೀಹರಿಯ ಕರುಣೆಯಿಂದ ಸುಕ್ಷೇಮವಾಗಿದ್ದೀಯಲ್ಲ.
1: ತಮ್ಮೆಲ್ಲರ ಕರುಣಾ ಕಟಾಕ್ಷದಿಂದ ಸದ್ಯ ಸುಕ್ಷೇಮವಾಗಿದ್ದೇನೆ ಸ್ವಾಮಿ.
0: ಬಹಳ ಸಂತೋಷ. ಆದರೆ ಒಂದು ವಿಷಯ.
1: ಅದಾವುದು ಸ್ವಾಮಿ?
0: ಒಂದು ಕಾಲದಲ್ಲಿ ನನ್ನ ಶಾಪದ ನಿಮಿತ್ತ ಶರದಿಯ ಪಾಲಾಗಿ ಹೋದ ನಿನ್ನ ಸುವಸ್ತುಗಳು ಮತ್ತೆ ಪ್ರಯತ್ನದ ಮೂಲಕ ಪಡೆದುಕೊಂಡಿದ್ದೀ ಎಂಬುದು ನನಗೆ ಗೊತ್ತು.
1: ಪಡೆದಿದ್ದೇನೆ.
0: ಅಯ್ಯ, ನನ್ನ ಕಾರಣದಿಂದಲೇ ನಶಿಸಿ ಹೋದ ಆ ಸುವಸ್ತುಗಳು ಸುವಸ್ತುಗಳನ್ನ ಮತ್ತೊಮ್ಮೆ ಕಂಡು ಆನಂದ ಹೊಂದುವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಯವರೆಗೆ ಬಂದವ ನಾನು. ದೇವೇಂದ್ರ
1: ಸ್ವಾಮಿ,
0: ರಾಜಕೀಯದ ಸಕಲ ಕಾರ್ಯಕ್ರಮಗಳನ್ನ ಪೂರೈಸಿದ್ದೇ ಆದರೆ ನನಗದನ್ನು ತೋರಿಸುವುದಕ್ಕೆ ಮನಸ್ಸು ಮಾಡ್ತೀಯಾ?
1: ಪೂಜ್ಯರೇ, ತಮ್ಮಂತವರು ಬಯಸುತ್ತೀರಿ ಅಂತಾದರೆ ಶರಣ ಕಿಂಕರನಾದ ನಾನು ಅವೆಲ್ಲವುಗಳನ್ನ ತೋರಿಸುವುದಕ್ಕೆ ಸದಾಕಾಲವೂ ಸಿದ್ಧನಿದ್ದೇನೆ.
0: ಆಗಲಿ, ಸಂತೋಷವಾಯಿತು.
1: ಆಗಲಿ ಅಂತೆ. ನಾನು ಮಾತ್ರವಲ್ಲ, ದೇವತೆಗಳೆಲ್ಲರೂ ಸಿದ್ಧರಾಗಿಯೇ ಇದ್ದಾರೆ.
0: ಹಾಗಿದ್ರೆ ಪರಿವಾರ ಸಹಿತ ಹೊರಡೋಣ. ನಡೆ.

0: ಪರಾಕ್ರಮ ಕಂಠೀರವ
1: ಬಲ್ಲಿರನಯ್ಯ
0: ಇರುವಂತಹ ಸ್ಥಳ
1: ಗಂಧರ್ವ ಲೋಕಕ್ಕೆ ಯಾರಂತ ಕೇಳಿದ್ದೀರಿ?
0: ದ್ರುಮಿಳ ಗಂಧರ್ವ ಎಂಬುದಾಗಿ.
1: ನಾವೇ ಸರಿ
0: ಓಲೆ ಕೊಟ್ಟಂತಹ ವಿಚಾರ
1: ಸ್ವಾಮಿ. ಒಂದು ದೃಷ್ಟಿಯಲ್ಲಿ ಯೋಚಿಸುವುದಿದ್ದರೆ ನಾವು ಕೊಟ್ಟಂತಹ ವಿಶೇಷವಾದಂತಹ ಲೋಕದಲ್ಲಿ ಇನ್ಯಾರಿದ್ದಾರೆ ಎಂಬ ಪ್ರಶ್ನೆ ಬರುತ್ತದೆ. ಯಾವುದೇ ವಿಚಾರದಲ್ಲಿ ಯೋಚಿಸಿದರೂ ಕೂಡ ನಮಗೆ ಕೊರತೆ ಇಲ್ಲ. ದೇವಲೋಕದ ಆಡಳಿತಕ್ಕೆ ಒಳಪಟ್ಟಂತಹ ಯಕ್ಷ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಸಿದ್ಧ ಸಾಧ್ಯರೆಂಬ ಅನೇಕ ವರ್ಗದವರು ಅನೇಕ ಭಾಗಗಳಲ್ಲಿ ಆಡಳಿತವನ್ನ ನಡೆಸುತ್ತಾ ಇದ್ದಾರೆ. ಅಂಥದ್ದರಲ್ಲಿ ಈ ಗಂಧರ್ವ ಲೋಕದ ಒಡೆತನವನ್ನ ವಹಿಸಿಕೊಂಡಂತಹ ನಾನು ದ್ರುಮಿಳ ಎನ್ನುವಂತಹ ನಾಮಧೇಯವನ್ನು ಹೊತ್ತು ಪ್ರಖ್ಯಾತಿಯನ್ನ ಪಡೆದಂತಹ ಮಹಾನುಭಾವ ಕೇವಲ ಈ ಲೋಕಕ್ಕೆ ಅಧಿಕಾರಿ ಎಂಬ ಮಾತ್ರಕ್ಕೆ ಅಲ್ಲ. ಕೇಳಿದ್ದೀರಾ ನನ್ನ ವಿಕ್ರಮ?

0: ಸಮಸ್ತ ದೇವತೆಗಳ ವರ್ಗದಲ್ಲಿ ಪರಾಕ್ರಮದ ವಿಷಯದಲ್ಲಿ ಹೇಳಬೇಕಿದ್ರೆ ನನ್ನನ್ನ ಮೀರಿಸುವವರಿಲ್ಲ ಎನ್ನುವುದಾಗಿ ಎದೆ ತಟ್ಟಿ ಹೇಳಬಲ್ಲೆ. ಪ್ರಶ್ನೆ ಮಾಡಬಹುದು ನೀವು, ಆಗಾಗ ರಕ್ಕಸರು ಬಂದಾಗ ಓಡಿದ್ದು ಯಾಕೆ ಎಂದು. ಕಾರಣ ಉಂಟು, ಕಾರಣ ಉಂಟು.
1: ಏನು?
0: ಘೋರ ತಪಸ್ಸನ್ನಾಚರಿಸಿ ಹರನನ್ನೋ ಬ್ರಹ್ಮನನ್ನೋ ಮೆಚ್ಚಿಸಿ ವರ ಪಡೆದು ವರ ಬಲಾನ್ವಿತರಾಗಿ ಬರುವಂತಹ ಆ ದಾನವರಿಗೆ ಅಂಜಿ ಓಡಿದ್ದಲ್ಲ.
1: ಮತ್ತೆ
0: ವರ ಕೊಟ್ಟಂತ ಆ ದೇವತೆಗಳು ಇದ್ದಾರೆ ನೋಡಿ, ಹರನೋ ವಿಧಿಯೋ ಅವರ ವರಗಳಿಗೆ ಗೌರವವನ್ನು ಕೊಟ್ಟು ಅನೇಕ ವೇಳೆಯಲ್ಲಿ ಸ್ಥಳಾಂತರಿಸಿದ್ದು ಉಂಟು. ಆದರೆ ವರ ಪಡೆಯದೆ ಸ್ವಸಾಮರ್ಥ್ಯದಿಂದಲೇ ಬಂದ ಅದೆಷ್ಟೋ ರಕ್ಕಸರ ತಲೆಯನ್ನ ಮೆಟ್ಟಿ ಹದೆಯನ್ನ ಕುಟ್ಟಿ ತನ್ನ ವಿಕ್ರಮವನ್ನ ಪ್ರಕಟಪಡಿಸಿ ವಿಜಯ ಧ್ವಜವನ್ನ ಹಾರಿಸಿದವನು ನಾನು. ಸುರಪ ನಮ್ಮಲ್ಲಿ ಎಷ್ಟು ಬಾರಿ ಕೇಳಿದಾಗಲೂ ಬಿಡು ಬಿಡು ಸುರಪನೇ ಚಿಂತೆಯ ಎಂದು ಧೈರ್ಯವನ್ನ ತುಂಬಿದ್ದೇವೆ. ಅಂತಹ ನಾವು ಕೇವಲ ವಿಕ್ರಮದಲ್ಲಿ ಮಾತ್ರವಲ್ಲ ರೂಪದಲ್ಲಿಯೂ ಕೂಡ ಯಾರಲ್ಲೇ ಪ್ರಶ್ನಿಸಿ ನೀವು ರೂಪದಲ್ಲಿ

0: ಎನ್ನುತ್ತಾರೆ. ಗಾನ ಗಂಧರ್ವ ಗಾನವನ್ನ ಯಾರಲ್ಲೂ ಕೂಡ ನೀವು ನೋಡಿರಬಹುದು. ಇಂದು ಓಲಗವನ್ನ ಕೊಡಲಿಕ್ಕೂ ಕಾರಣ ಉಂಟು. ಸುರ ರಾಜನನ್ನ ಕಂಡು ಆತನನ್ನ ವಿಚಾರಿಸಿ ಬರುವಂತಹ ಉದ್ದೇಶ ತಡ ಮಾಡುವುದಲ್ಲ, ನೇರವಾಗಿ ಸ್ವರಗಂತ ನೀಡುತ್ತೇನೆ. ದೇವೇಶಂ
1: ದ್ರುಮಿಳ
0: ಗಂಧರ್ವಾಧಿಪತಿಯಾದಂತಹ ದ್ರುಮಿಳ ತಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ.
1: ಎದ್ದೇಳಯ್ಯ, ಪ್ರತಿನಿತ್ಯವೂ ನನ್ನನ್ನ ಕಂಡು ಕಾಲಿಗೆರಗುವುದು ಸ್ವಾಭಾವಿಕವೇ. ಈ ವೇಳೆಯಲ್ಲಿ ನನ್ನಿಂದಲೂ ಹೆಚ್ಚಿನವರು ಪೂಜ್ಯರು ಅಲ್ಲಿದ್ದಾರೆ ನೋಡು. ಆದ್ದರಿಂದ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದುಕೊಳ್ಳಯ್ಯ.
0: ಯಾರಿಗೆ?
1: ದುರ್ವಾಸ ಮಹಾಮುನಿಗಳಿಗೆ.

0: ಶ್ಯಾಮ್.
1: ಧ್ರುಮೇಳ,
0: ನನಗಿಂತಲೂ ಹಿರಿಯ ಗೌರವಾದ ಅಧಿಕಾರಿ ಆದಂತಹ ನಿನಗೆ ವಂದಿಸಿದ ಮಾತ್ರಕ್ಕೆ, ನೀನು ತೋರಿಸಿದವರಿಗೆಲ್ಲ ವಂದಿಸುತ್ತೇನೆ ಎಂದು ಎಷ್ಟು ಮಾತ್ರಕ್ಕೂ ಭಾವಿಸಿಕೊಳ್ಳಬೇಡ.
1: ಯಾಕೆ?
0: ಪೂಜ್ಯ ವ್ಯಕ್ತಿಗೆ ವಂದಿಸುವುದು ಎಷ್ಟು ಸಾಧ್ಯವೋ ಅಪಾತ್ರನಿಗೆ ವಂದಿಸುವುದು ಅಷ್ಟೇ ಅಪವಾದ.
1: ಅಂತಹ ಅಪಾತ್ರ ಏನು ಕಂಡೆ ಅವರಲ್ಲಿ?
0: ಕಾಣುವುದೇನು ಬಂತು, ಇದ್ದುದೆಲ್ಲವೂ ಅಪಾತ್ರವೇ. ದೇವೇಶ, ಯಾವನನ್ನು ಮುನಿಯೆಂದು ಗೌರವಿಸಬೇಕು, ಒಪ್ಪಬೇಕು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಷಡ್ವೈರ್ಯಗಳನ್ನ ಜಯಿಸಿದವನೇ ಮುನಿಯಲ್ಲವೇ?
1: ಹೌದು.
0: ಅಥವಾ ಕಾವ್ಯವಸ್ತ್ರ ಜಡೆ ರುದ್ರಾಕ್ಷಿಸರ ಗಡ್ಡ ಮೀಸ ಇವುಗಳನ್ನ ಬಿಟ್ಟವ ಮಾತ್ರ ಮುನಿಯು?
1: ಖಂಡಿತ ಆಗ್ಲಿಕ್ಕಿಲ್ಲ.
0: ಇವ ಹಾಗೆ ಕಾಣುವ ಕಣ್ಣಿಗೆ ತಪಸ್ಸಿಯಂತೆ ಕಂಡರು, ಷಡ್ವೈರಿಗಳಿಂದ ಇನ್ನೂ ದೂರವಾಗಿಲ್ಲ. ಅವೆಲ್ಲವುಗಳಿಂದ ಕೂಡಿದವ ಈತ ಮದಾಂಧ ಎನ್ನುವುದಕ್ಕೆ ಹೋದ ಹೋದಲ್ಲಿ ಯಾರು ಎಷ್ಟೇ ವಿಧೇಯತೆಯಿಂದ ನಡೆದುಕೊಂಡರು ಸಾಲದಕ್ಕೆ ಶಾಪ ಕೊಟ್ಟಿದ್ದು. ಇನ್ನೊಂದು ಈತ ಕಾಮಾಂಧ ಎನ್ನುವುದಕ್ಕೆ ಸಾಕ್ಷಿ
1: ಏನದು?
0: ಅಜೋಮುಖಿ ಎನ್ನುವಂತಹ ರಾಕ್ಷಸಿಯನ್ನ ಸಾಮಾನ್ಯ ಯಾವಾತನೂ ಬಯಸಲಿಕ್ಕಿಲ್ಲ. ಮುನಿಯಂತೂ ಆ ಕಡೆ ದೃಷ್ಟಿ ಹರಿಸಲಾರ, ಹರಿಸಬಾರದು. ಆದರೆ ಈತ ಆಕೆಯನ್ನು ತನ್ನ ವಿರಹದ ತಾಪವನ್ನ ನೀಗಿಸಿಕೊಂಡನಂತೆ. ಅಂತಹ ಕಾಮಾಂಧ ಮದಾಂಧ ಈತ, ಮತಿಗೆಟ್ಟಂತಹ ಮುನಿ. ಈತನಿಗೆ ಶಪಿಸಲು ಕಾರಣವೂ ಬೇಡ. ಇನ್ನು ಗೊತ್ತಿಲ್ಲವೇ ಶಕುಂತಲೆ ಪ್ರಕರಣ?
2: ಹಿಂದೆ

0: ಸುರೇಶ
1: ಧ್ರುಮಿಳ
0: ಈತ ಮುನಿಯಾದವ ಹೌದಾದರೆ ಕ್ರೋಧ ಗರ್ವದಿಂದ ವರ್ಜಿತನಾಗಿರಬೇಕು ತಾನೆ
1: ಹೌದು
0: ಆದರೆ ಈತ ಕ್ರೋಧಕ್ಕೆ ವಶನಾಗಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ
1: ಏನದು
0: ಕಣ್ಣರ ಆಶ್ರಮದಲ್ಲಿದ್ದಂತಹ ಸಾಧ್ವಿ ಶಕುಂತಲೆ ಪತಿ ವಿರಹದಿಂದ ಆತನ ಬರ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭ ಈತ ಅಲ್ಲಿಗೆ ಹೋದ ಪಾಪ ಮುಗ್ಧ ಹೆಣ್ಣು ತನ್ನ ಪತಿಯನ್ನ ನೆನಪಿಸಿಕೊಳ್ಳುತ್ತಿದ್ದುದು ಅಪರಾಧವೇ

0: ಅಲ್ವಲ್ಲ?
1: ಆ ಕಾರಣದಿಂದ ಈತನನ್ನ ಲಕ್ಷಿಸಲಿಲ್ಲ ಆಕೆ. ಅಷ್ಟಕ್ಕೆ ಕೋಪಗೊಂಡಂತಹ ಈತ ಪತಿಗೆ ನಿನ್ನ ನೆನಪೇ ಆಗದಿರಲಿ ಎಂದು ಶಪಿಸಿ ಬಿಟ್ಟನಂತೆ. ಯಾಕೆ ಬೇಕು ಸಂಸಾರ ಒಡೆಯುವ ಕೆಲಸ ಇವನಿಗೆ? ಲೋಕಕ್ಕೆ ಸನ್ಮಂಗಲ ಬಯಸಬೇಕಾದಂತಹ, ತಪ್ಪಿದವರನ್ನ ತಿದ್ದಿ ಬುದ್ಧಿ ಹೇಳಬೇಕಾದಂತಹ, ಮುನಿ ಎಂಬ ಮಹಾಗೌರವಕ್ಕೆ ಪಾತ್ರನಾಗಬೇಕಾದಂತಹ ಈತನೇ ತಪ್ಪಿ ನಡೆದನಲ್ಲ. ಇಂಥವನು ಒಬ್ಬ ಮುನಿಯು. ಇಂತಹ ಮುನಿಗಳು ಸಂತೆಯಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ. ದೇವೇಶ, ಯಾವ ಕಾಲಕ್ಕೂ ಈ ಬಡ ಜೋಗಿಯ ನಾನು ವಂದಿಸಲಾರೆ. ಈ ವಿಷಯದಲ್ಲಿ ನನ್ನನ್ನ ಒತ್ತಾಯಿಸಬೇಡ. ಈತನ ಶ್ರೇಷ್ಠತ್ವಕ್ಕೆ ನನ್ನ ದಿಕ್ಕಾರ.

ಜಲಾಮತಿ ಪ್ರಶ್ನೆ ಕಂದರ್ವ. ಏನು ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಮೂಢಮತಿಯಾದ ನೀನು ನನ್ನ ವ್ಯಕ್ತಿತ್ವವನ್ನು ಹಳಿದು ನನ್ನ ಅಸ್ತಿತ್ವವನ್ನು ತುಳಿದು ಮಾತನಾಡಲಿಕ್ಕೆ ಪ್ರಾರಂಭಿಸಿದೆಯೇನು? ಇಷ್ಟಕ್ಕೆಲ್ಲ ಕಾರಣ ನಿನ್ನಲ್ಲಿರಬಹುದಾದ ರೂಪಮದ, ಯೌವನಮದ, ಅಧಿಕಾರ ಮದ, ಅನ್ನಮದ ಮೊದಲಾದ ಅಷ್ಟಮತಗಳಿಂದ ಬಂಧಿತನಾದ ನೀನು ಈ ಮಹಾಮುನಿಯ ಯೋಗ್ಯತೆ ಶಕ್ತಿ ಸಾಮರ್ಥ್ಯವನ್ನ ಅರಿಯದೆ ಹೋದೆಯಲ್ಲ. ಅದಮ ಅದಮ ನನ್ನ ಹರಿದು ಹಂಗಿಸಿದಂತ ನಿನ್ನನ್ನು ಸಿಂಹನೆ ಬಿಡುತ್ತೇನೆಂದು ಭಾವಿಸಬೇಡ. ಈ ಕಾರಣಕ್ಕಾಗಿ ನಿನಗೈಗ

ಅವರಿಗೆ ಉಚ್ಚ ನೀತಿ ನಡಾವಳಿಗಳನ್ನು ಅರುಹಬೇಕಾದ ನೀನೆ. ಮಾನವತೆಯ ಲವಲೇಶವನ್ನು ತಪ್ಪಿ ನಡೆದೆಯಲ್ಲ, ಭ್ರಷ್ಟ ಅವಿವೇಕಿ ಅಹಂಕಾರಿ ನೀನು ರಕ್ಕಸನಾಗಿ ವ್ಯವಹರಿಸಿದ ತತ್ಪರಿಣಾಮವಾಗಿ ಭೂಲೋಕದಲ್ಲಿ ರಕ್ಕಸನಾಗಿಯೇ ಹುಟ್ಟು. ಇಗೋ ನಿನಗೆ ಶಾಪ. ಅಯ್ಯೋ.

ಓ ಸ್ವಾಮಿ ದುರ್ವಾಸರೇ, ಮಹಾಮುನಿಗಳೇ ಕ್ಷಮಿಸಬೇಕು, ನನ್ನನ್ನ ಕ್ಷಮಿಸಬೇಕು. ತಾವು ಎಂತಹ ಮಹಿಮಾ ಸಂಪನ್ನರು ಎಂಬುದನ್ನ ನಾನು ತಿಳಿಯದವನೇ ಹೇಳಿ. ಆದರೆ ಯಾಕೋ ಏನೋ ಹೀಗೆಲ್ಲ ಆಗಿ ಹೋಯಿತು. ಇದೇನು ಕಾಲ ಪ್ರಭಾವವೋ ಅಥವಾ ನನ್ನ ಬದುಕಿನ ಬಾಳಿನ ಅದ ಪತನವೋ? ಅದಲ್ಲವಾಗಿದ್ದರೆ ಹಿಂದೊಮ್ಮೆ ನನ್ನೊಡೆಯನಾದಂತಹ ದೇವೇಶ ನಿಮ್ಮ ಕ್ರೋಧಾಗ್ನಿಗೆ ತುತ್ತಾಗಿ ಸರ್ವ ಸುರ ಸಿರಿ ಸಂಪತ್ತನ್ನ ಕಳೆದುಕೊಂಡಿದ್ದನ್ನ ನಾನು ಕಂಡವನೇ ಅಲ್ವಾ? ಪ್ರತ್ಯಕ್ಷ ರುದ್ರಾಂಶ ಸಂಭೂತರಾದಂತಹ ತಮ್ಮನ್ನ ಕಂಡು ನಾನು ತುಚ್ಚೀಕರಿಸಿ ಈ ರೀತಿ ಶಾಪಗ್ರಸ್ತನಾಗಬೇಕಿದ್ರೆ ಬಹುಶಃ ಹೀಗೆಲ್ಲ ಆಗಬೇಕಿತ್ತೋ ಏನು? ನನ್ನನ್ನ ರಕ್ಕಸನಾಗಲಿಕ್ಕೆ ಶಪಿಸಿಬಿಟ್ರಲ್ಲ.

0: ಓ ಸ್ವಾಮಿ, ದೇವಲೋಕದಲ್ಲಿ ಅಥವಾ ಗಂಧರ್ವ ಲೋಕದಲ್ಲಿ ಅಧಿಕಾರಿಯಾದಂತಹ ನಾನು ತಪ್ಪಿ ನಡೆಯಬಾರದು. ಭೂಲೋಕದಲ್ಲಿರುವಂತಹ ಜನರಿಗೆ ಆದರ್ಶ ಪ್ರಾಯನಾಗಿರಬೇಕು. ಸತ್ಯವೇ ಹೌದು, ಅಂತವ ದೊಡ್ಡವನೆನಿಸಿದಂತಹ ನಾನು ಮಾಡಿದ ಇಷ್ಟು ಸಣ್ಣ ತಪ್ಪಿಗೆ ಇಷ್ಟೊಂದು ಕ್ರೂರವಾದಂತಹ ಶಿಕ್ಷೆಯೇ. ಈ ಗಂಧರ್ವ ಲೋಕದಲ್ಲಿ ಸುಖಿಯಾಗಿದ್ದಂತಹ ನಾನು ಕೆಂಗಣ್ಣು ಕೋರೆದಾಡು ಬಿಟ್ಟ ಮಂಡೆ ಭೀಕರಾಕೃತಿಯಿಂದ ಹೇಗೆ ಬದುಕಲಿ? ಅಂತಹ ಕಠೋರ ಬಾಳೆಯನ್ನ ಬದುಕಲಾರೆ. ತಾವು ತಿಳಿದವರು, ಹೇಗೆ ಶಪಿಸುತ್ತೀರೋ ಹಾಗೆ ಅನುಗ್ರಹಿಸುವಂತಹ ಶಕ್ತಿಯು ತಮಗಿದೆ. ಆದ್ದರಿಂದ ಈ ಶಾಪವನ್ನು ನನಗೆ ಮುಕ್ತಿಯಂತೆ ಕರುಣಿಸಿ, ನನ್ನ ಮೇಲೆ ಕರುಣೆ ತೋರಬಾರದೆ ಸ್ವಾಮಿ, ನನ್ನನ್ನು ಉದ್ಧರಿಸಿ ಉದ್ಧರಿಸಿ.
1: ಮುನಿವರ್ಯ, ಕ್ರೋಧಾವಿಷ್ಟರಾಗಿ ದ್ರುಮಿಳ ಗಂಧರ್ವ ಮಾಡಿದ ತಪ್ಪಿಗೆ ಪ್ರತಿಯಾಗಿ ಶಾಪವನ್ನ ಇತ್ತೀರಲ್ಲ, ಆತ ತಮ್ಮ ಕಾಲಡಿಯಲ್ಲಿ ಬಿದ್ದು ಗೋಳೋ ಅಂತ ಪರಿತಪಿಸುತ್ತಿದ್ದಾನೆ. ಆದ್ದರಿಂದ ಈ ವೇಳೆಯಲ್ಲಿ ದುಷ್ಟಕೃತಿಗೆ ತಕ್ಕ ಪ್ರಾಯಶ್ಚಿತ ಆಗಿದೆ. ಕಾಲು ಜಾರಿದವ ಭೂಮಿಯನ್ನೇ ಆಶ್ರಯಿಸಬೇಕು ತಾನೆ. ಅಂತೆಯೇ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತಿರುವ ಈತನನ್ನು ತಾವು ಯಾಕೆ ಉದ್ಧರಿಸಬಾರದು? ಆದ್ದರಿಂದ ಈ ದ್ರುಮಿಳ ಗಂಧರ್ವನ ಪರವಾಗಿ ನಾವೆಲ್ಲರೂ ವಿನೀತರಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಆತನಿಗೆ ಅನುಗ್ರಹವಿತ್ತು, ಹುರಿಶಾಪವಿತ್ತು, ಉದ್ಧರಿಸಿ ಸ್ವಾಮಿ.

0: ದೇವೇಂದ್ರ
1: ಮಹರ್ಷಿಗಳೇ,
0: ನಿಮ್ಮವರ ಯೋಗಕ್ಷೇಮದ ಕುರಿತು ಸದಾ ಚಿಂತಿಸಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದಲೇ ನಿನ್ನ ಬೇಡಿಕೆಯನ್ನು ನನ್ನಲ್ಲಿ ಸಲ್ಲಿಸಿದ್ದೀಯ.
1: ಹೌದು,
0: ನಿನ್ನವನಾದ ಈ ಗಂಧರ್ವ ಸಹಿತ ಕೆಟ್ಟ ಕೃತಿಯ ಕುರಿತು
1: ಆತನಿಗೆ
0: ಮನವರಿಕೆ ಆಗಿರುವುದರ ಜೊತೆಗೆ ನಿಮ್ಮೆಲ್ಲರಿಗೂ ತಿಳಿಯಿತಲ್ಲ, ಆತ ಮಾಡಿದ್ದು ಅಪರಾಧ ಎಂದು. ಆತ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಯಾವ ಕಾಲದಲ್ಲಿಯೂ ನಿಸರ್ಗ ತನ್ನ ನಿಯಮವನ್ನಾದರೂ ಕಳ್ಕೊಂಡಿತು, ಆದರೆ ತಪೋಧನಾದ ನಮ್ಮಂತಹವರಾದ ಮಾತು ಅಥವಾ ಕೊಟ್ಟ ಶಾಪಕ್ಕೆ ಎಂದೂ ಬದಲಿಲ್ಲ. ಆದರೆ ನಿಮ್ಮೆಲ್ಲರ ಕೋರಿಕೆಯಂತೆ ಆತ ಆ ಶಾಪದಿಂದ ಕಾಲಾಂತರದಲ್ಲಿ ಮುಕ್ತಿಯನ್ನು ಹೊಂದಬೇಕಾದರೆ ಅದಕ್ಕೊಂದು ಮಾರ್ಗವನ್ನು ನಾನೇ ಸೂಚಿಸುತ್ತೇನೆ.
1: ಏನದು?
0: ಸಣ್ಣ ಪಾಪ ಮಾಡಿದ ಒಬ್ಬ ಪಾಪಿ ಮುಕ್ತನಾಗಬೇಕಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದನ್ನು ಮಾಡಬೇಕಾಗುತ್ತದೆ.
1: ಹೌದು,
0: ಭೂಲೋಕದಲ್ಲಿ ದೈತ್ಯನಾಗಿ ಸಂಚರಿಸುತ್ತಿದ್ದ ಈ ಗಂಧರ್ವ ಭೂಲೋಕದ ಪತಿವ್ರತೆಯೊಬ್ಬಳನ್ನ ಕೆಣಕಿ ಅವಳ ಶೀಲವನ್ನ ಕೆಡಿಸಿದ ಅಂತಾದ್ರೆ ಮತ್ತೆ ಮೊದಲಿನ ರೂಪ ಬರುತ್ತದೆ. ಇದು ನನ್ನ ಅನುಗ್ರಹ.
2: ಆಗಲಿ ಸ್ವಾಮಿ.
0: ಇನ್ನಾದರೂ ಕಾಲ ವಿವೇಚನೆಯನ್ನ ಅರಿತು ಸತ್ಯಾರ್ಥವಂತನಾಗಿ ಪ್ರಪಂಚದ ಶುಭ ಕಾಮನೆಯಲ್ಲೇ ಕಾಲ ಕಳೆಯುವಂತನಾಗು.
2: ನಮೋ

ಭಗವಂತ, ಏನು ನಿನ್ನ ಲೀಲೆಯಪ್ಪ? ಅದಲ್ಲದಿದ್ರೆ ಗಂಧರ್ವನಿಗೆ ಮುನಿಯ ಶಾಪವೇ? ಇದರಿಂದಾಗಿ ದ್ರುಮಿಳ ಗಂಧರ್ವನಿಗೆ ಘೋರರೂಪಿಯ ಜನ್ಮವೇ? ಸಾಧ್ವಿ ಪ್ರತಿವ್ರತೆ ರುಚಿಮತಿಯ ದೇವಿಯ ಶೀಲಾಪರಣವೇ? ಕಂಸನ ಜನನವೇ? ಭಗವಂತನ ಅವತಾರವೇ? ಪ್ರಭು, ಈ ನಿನ್ನ ಲೀಲಾ ನಾಟಕದಲ್ಲಿ ನಾನೂ ಒಬ್ಬ ಪಾತ್ರಧಾರಿಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ.

0: ಮಂದಿರದಲ್ಲಿ ಭಾಗವತರು ಎಂಎಚ್ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು, ಮದ್ದಳೆ ವೇದವಾಸಣೆ ಕಲ್ಮರ್ಗಿ, ಚಂಡೆ ಕೃಷ್ಣಾನಂದ ಶೆಣೆ ಕಲ್ಮರ್ಗಿ, ಶ್ರುತಿ ಮಧುಕರ್ ಹೆಗಡೆ ಚೋರಾಡಿ, ಪಾತ್ರವರ್ಗದಲ್ಲಿ ದೇವೇಂದ್ರ ಸತೀಶ್ ಶೆಟ್ಟಿಗಾರ್ ಜಪ್ತಿ, ದೂರ್ವಾಸ ಉದಯ್ಕುಮಾರ್ ಶೆಟ್ಟಿ ಕೊಂಗೇರಿ ಮಳಹಳ್ಳಿ, ದ್ರುಮಿಳ ಪಿಟಿ ಪ್ರಕಾಶ್ ಶೆಟ್ಟಿ ಬೆಳಗೋಡು, ನಾರದ ಕೆಎಂ ಹೊಸೇರಿ ಯಳಜಿತ್, ನಿರ್ದೇಶನ ಎಂಎಚ್ ನಾಯ್ಕ್ ಮೊಗೆಬೆಟ್ಟು, ನಿರ್ವಹಣೆ ವೇದವ್ಯಾಸಣೆ ಕಲ್ಮರ್ಗಿ. ನಮ್ಮೆಲ್ಲ ಕೇಳುವರಿಗೂ ಧನ್ಯವಾದಗಳು.
1: ಇದುವರೆಗೆ ಪಿಟಿ ಪ್ರಕಾಶ್ ಶೆಟ್ಟಿ ಮತ್ತು ಬಳಗ ಇವರಿಂದ ಯಕ್ಷಗಾನ ತಾಳಮದ್ದಲೆಯನ್ನು ಆಲಿಸಿದಿರಿ. ಇದು ಇಂದಿನ ಯುವವಾಣಿ ಕಲಾಸಂಜೆ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಆಮೇಲೆ ಐಚ್ ಕಾರ್ಯಕ್ರಮ ಅಂತೂ ರೇಮಂಡ್ ಡಿಕ್ಕುನ್ನ ತಾಕೋಡೆ ಹನ್ನಿ ಪ್ರಸ್ತುತ ಕರ್ಚೆ ಭಾಷಣೆ ಗುವ್ಯ ವಿಷಯ ಪರಿಸರ ದಿವಸ ಏಕ ವಿಶ್ಲೇಷಣ.
2: ಜೂನಾಚಾ 5 ತಾರೀಖೆ ಆಮೇ ಪರಿಸರ ದಿವಸ ಆಚರಣೆ ಕೆಲವು ಸಂಸಾರ ಭರ ಓ ದಿವಸ ಆಮೇಲೆ ಆಚರಣೆ ಕರ್ತಾವ ಸಂಘ ಸಂಸ್ಥಾನಿ ಆಮ್ಚಾ ಇಸ್ಕೋಲಾನಿ ಆನಿ ಸಕ್ಕಡೆ ಕಡೆ ಆಮೇ ಓ ಆಚರಣೆ ಕರ್ತಾವ ಸಕ್ಕಡೆ ಗೆಲೆ ಪರಿಸರ ದಿವಸ ಮಳ್ಯಾರ ಎಕ ಜಡ್ ಲಾಯಿಲೆ ಆನಿ ತಕ ಮಾತೀ ಸರ್ಲಿ ಆನಿ ಸೋಡೂನ್ ಆಯ್ಲೆ ಅವ ಇಲ್ಲೇ ಉದ ಹಾಕಿ ಓದ್ಲೆ ಆಮೇ ಪುರ್ತೂನ್ ವಸೂನ್ ತೆ ಕೆದಾಳ ಮಣಿ ಪೊಳೆಯಲಾಂಗಿ ತೆ ಜೀವ ಸಾ ಯಾ ಗೌರವಾನಿ ಕೇಳೆ ಯಾ ಕೊಣಿ ಬುಡ್ಡಿಲ್ಲ ಯಾ ತಕ ಸಾವೋಟ್ ಕೇಳ ತಕ ಕಾಯಿ ತರಿ ಓಯಿಂಗಲ್ಯ ಯಾ ಆಮೇ ಪೊಳೆಯಲೇಂಗಿ ಸಡಾವ ಜಡಾಂಕ ನಾಮಳ್ಳ ಸೊಬ್ದು ಮತ್ತಿಂತ ತೋಣಾಂತ ಯೋಂಗ್ ಪುರು ಯಾ ಪರಿಸರ ದಿಸ ವಿಶಾಂತ ಆನಿ ಏನು ಜಡ್ ಲಾವಂಚ ವಿಶಾಂತ ಕಿತ್ತೂನ್ ಮುಸರ್ ಜಾಲ ಮಳ್ಯಾರ ಎಕ ತಾಮಾಸೋ ಜಾವನ್ ಗೆಲ ಆನಿ ಎಕ ತಾಮಾಸೋ ಅಸೋ ಮುಂತಾದ ಪರಿಸರಸೋ ದಿಸ ಆಚರಣೆ ಕರ್ಚೆ ಮಳ್ಯಾರ ಆದ್ಲ್ಯಾ ವರ್ಷಾಚ್ಯಾ ಗುಂಡಿ ಎಂದತ್ತು ಪರತ್ ಜಡ್ ಲಾವಂಚೆ ಮುಂತಾದ ಅಶೆ ಮಕ್ಕರ್ ಕರ್ಚಾ ತಿತ್ತಲೆ ಸವಾಯ್ ಹೇ ಪರಿಸರ ದಿಸ ಗಿ ಮುಳ್ಳೆ ಎಕ ಚಿಂತಪ ಆಮ್ಚಾ ಮದೆ ಯೋಂಚೆ ಬಹು ಗರ್ಜೆಚೆ ಜಾವರ್ ಅಸ ಲೈಲೇಲೆ ಜಡ್ ಪೋಸಾಪನ ಅಸ್ತನಾ ಮೋರನ್ ವೆಚೆ ಸಾಮಾನ್ಯ ಆಮಿ ಪೊಳೆತಾವ ತೆ ಸದಾಯ್ ಆನಿ ತೈ ತಣ ಯೋಂಚೆ ಆನಿ ಇತರ ಕಾರಣ ಖಾತೀರ್ ತೆ ಜಡ್ ವೆಚೆ ಹೇ ಸಾಮಾನ್ಯ ಜಾವನ್ ಗೆಲ ತಾಚಾ ಮದೆ ಆಮಿ ಸಾಲು ಮರ ತಿಮ್ಮಕ್ಕ ಗ್ರೇಟ್ ಮುಂಚೆ ಆಮ್ಚಾ ಮತಿ ಜಾತಾ ತಿನ್ನೆ ಕಡ್ಡಲಿ ಮಿನತ್ ತತಿ ಏಕ ಅಂಶ ಆಮಿ ಕಾಡಿನ ಅಸ್ತನ ಟಿಕ ಏಕ ಆಮಿ ಗ್ರೇಟ್ ಮುಡನು ಸೋಣ್ಣು ಆಮ್ಚಂತೆ ಜಾಯಿನ ಮುಂದ ಆಮಿ ದಾಖಯ್ತಾವ ತಿಣೆ ಲೈಲಿಲ್ಲ 100 ಆನಿ ರುಕಾಂಕ ತಿಣೆ ಕಿತ್ತೆ ಪೋಸಾಪ್ ಕೆಲೆ ತಿಣೆ ತಕ ಕಿತ್ಲೆ ಉದ ಆಗಲೆ ಆನಿ ತತ ಕಿತ್ಲ ಜೋಪ್ ಕೆಲೋ ಜೋ ಗಾಸಣ ಕೇಳಿ ಮುಳ್ಳೆ ಬೋ ಗರ್ಜೆಚೆ ಜಾವ್ರ ಸಾ ಆಮೀ ಫೋಟೋ ಕಾಡ್ಚೆ ಖಾತೀರ್ ಮುಸ್ತುಪುಟಿ ಹೇ ಕೆಲ್ಲೆ ಆಸಾ ವನ ಮಹೋತ್ಸವ ಪರಿಸರ ದಿಸ ಕರ್ಚೆ ಮಳ್ಯಾರ ಎಕ ಫೋಟೋ ಪಲ್ಯಾ ಪತ್ರಾನಿ ಯಜಯ ಮಾಧ್ಯಮಾನಿ ಯಜಯ ಆನಿ ಪ್ರಚಾರ ಜಾಯ ಜಯ ಆಮಚೆ ಎಕ ವರ್ಷಕ್ಕ ಎಕ ಕಾರ್ಯಕ್ರಮ ಜಾಯ ಜೆ ಅಶೆ ಎಕ ಆಪವಾದ ಸಗಳ್ಯಾ ಸಂಸಾರದ ಆಸಲ್ಯಾನ ಹೇ ಆಮಕ ತಾಮಾಸೊ ಕರ್ತಾದ ಆದ್ಲ್ಯಾ ವರ್ಷಾಚ್ಯಾತ ಫೋಂಡಾಂತ ಯಾ ವರ್ಷ ಆಮಿ ಜಡ್ ಲಾಯಿಲೆ ಮ್ಹಣ ಆಮಚ್ಯಾ ಮಂಗಳೂರ್ಚ್ಯಾ ಪರಿಸರಾಂತ ಎಕಲ ವ್ಯಕ್ತಿ ಆಸಾ ಆನಿ ಅಸಲ್ಯ ಸಭಾ

ಸಮಯ 9:30. ನಿಶಾ ಗೀತ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಆನಂದ್ ಚಿತ್ರಕ್ಕಾಗಿ ಮನ್ನಾ ಡೇ ಅವರು ಹಾಡಿರುವ ಗೀತೆ. ಸಾಹಿತ್ಯ ಯೋಗೇಶ್ ಅವರದು, ಸಂಗೀತ ನೀಡಿದ್ದಾರೆ ಸಲೀಲ್ ಚೌಧರಿ.

ಕಟಿ ಪತಂಗ್ ಚಿತ್ರದ ಗೀತೆಯ ನಂತರ ಕೇಳಿ. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಯಾದೋಂ ಕಿ ಬಾರಾತ್ ಚಿತ್ರದ ಗೀತೆ. ಸಾಹಿತ್ಯವಿದು ಮಜ್ರು ಸುಲ್ತಾನ್ಪುರಿ ಅವರದು, ಸಂಗೀತ ನೀಡಿದವರು ಆರ್ ಡಿ ಬರ್ಮನ್ ಅವರೇ.

ಆಕಾಶವಾಣಿ ಮಂಗಳೂರು. ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಜುಲೇಖಾ ಏನೋಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. ಇದರ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನೋಪಯ್ಯ ಆರೋಗ್ಯ ಸಂಪದ, ಶುಕ್ರವಾರ ಬೆಳಗ್ಗೆ 8:00.

0: ಗಂಟೆ 30 ನಿಮಿಷಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇಳಕಟ್ಟೆ, ಮಂಗಳೂರು.
1: ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ ಅವರದ್ದೇ. ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆ ನಂತರ ಕೇಳಿ. ಕುಮಾರ್ ಸಾನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಸಾಜನ್ ಚಿತ್ರದ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಯಾರಿಯಾನ್ ಟು ಚಿತ್ರಕ್ಕಾಗಿ ಸಚೇತ್ ಟಂಡನ್ ಅವರು ಹಾಡಿರುವ ಗೀತೆ. ಸಾಹಿತ್ಯವಿದು ಮನನ್ ಭಾರದ್ವಾಜ್ ಅವರದು. ಸಂಗೀತ ನೀಡಿದ್ದಾರೆ ಮನನ್ ಭಾರದ್ವಾಜ್ ಮತ್ತು ನುಸ್ರತ್ ಫತೇ ಅಲಿ ಖಾನ್.

ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್ ಇದುವರೆಗೆ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಸಮಯ 10 ಗಂಟೆ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸುವವರು ಎಂ ಆರ್ ಸಾಯಿನಾಥ್, ಘಟ ತಿರುಚಿ ಕೆ ಆರ್ ಕುಮಾರ್. ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನದಲ್ಲಿ ಮೊದಲು ಸ್ವಾತಿ ತಿರುನಾಳ್ ಅವರ ಕೃತಿ, ರಾಗ ಕನ್ನಡ, ರೂಪಕ ತಾಳ. ಮಾಮವ ಸದಾ ಜನನೀ.

ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ್ ಅವರ ರಚನೆ ರಾಗ ಅಮೃತ ವರ್ಷಿಣಿ ಆದಿತಾಳ ಆನಂದಾಮೃತ ಕರ್ಷಿಣಿ.

0: ಮೈಸೂರು ಎಂ ನಾಗರಾಜ್ ಅವರ ಪಿಟೀಲು ವಾದನವನ್ನು ಇದುವರೆಗೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಎಂ ಆರ್ ಸಾಯಿನಾಥ್, ಘಟ ತಿರುಚಿ ಕೆ ಆರ್ ಕುಮಾರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಹೇ ಬಾರಹ ಸಾಲ್ ವಿಶ್ವಾಸ್ ಕೆ ವಿಕಾಸ್ ಕೆ ಜನ್ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆ ಸುನಿಯೆ ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹಿ ಹೇ ರೀಮಾ ಪಾರಾಶರ್.
2: ನಮಸ್ಕಾರ. ಅಬ್ ಉಪಲಬ್ಧಿಯೋ ಕಿ ಬಾತ್ ಹೋತಿ ಹೇ ತೋ ಸಾಲ್ ದರ್ ಸಾಲ್ ಬಾತ್ ಹೋತಿ ಹೇ. ಬಾರಾ ಸಾಲ್ ಏಕ್ ಲಂಬಾ ಸಮಯ ಹೋತಾ ಹೇ. ಕೇಂದ್ರ ಮೇ ನರೇಂದ್ರ ಮೋದಿ ಕಿ ಸರ್ಕಾರ ನೇ ಬಾರಾ ಸಾಲ್ ಪೂರೆ ಕರ್ ಲಿಯೇ ಹೇ. ಏಕ್ ಕೆ ಬಾದ್ ಏಕ್ ಕೈ ರಿಕಾರ್ಡ್ ಭಿ ಬನ್ ರಹೇ ಹೇ. ಏಕ್ ರಿಕಾರ್ಡ್ ಜಿಸ್ಕಿ ಚರ್ಚಾ ಹೋ ರಹೀ ಹೇ ವೋ ಯೇ ಕಿ ಜವಾಹರಲಾಲ್ ನೆಹರೂ ಕಾ ರಿಕಾರ್ಡ್ ಭಿ ಅಬ್ ಅಗರ್ ಹಮ್ ಬಾತ್ ಕರೇ ಕಿ ಕಿತ್ನೆ ಸಮಯ ಕೆ ಲಿಯೇ ಔರ್ ಕಿತ್ನೆ ದಿನ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಕೆ ತೌರ್ ಪರ್ ರಹೇ ತೋ ವೋ ರಿಕಾರ್ಡ್ ಭಿ ಟೂಟ್ ರಹಾ ಹೇ. ಲೇಕಿನ್ ಸಿರ್ಫ ಬಾತ್ ಇನ್ ರಿಕಾರ್ಡ್ಸ್ ಕಿ ನಹೀ ಹೇ ಬಲ್ಕಿ ಬಾತ್ ಹೋ ರಹೀ ಹೇ ಕ್ಯಾ ಯೇ ನಯಾ ಭಾರತ್ ಕುಛ್ ವಿಕಾಸ್ ಲೇಕರ್ ಆಯಾ. ವಿಕಸಿತ್ ಭಾರತ್ ಕಾ ನಾರಾ ಜೋ ಹೇ ವೋ ಸಾಕಾರ್ ಹುವಾ. ಔರ್ ಕಿಸಾನೋ ಕೆ ಲಿಯೇ ಬಹುತ್ ಬಾತ್ ಹೋ ರಹೀ ಹೇ. ಕ್ಯಾ ಕಿಸಾನ್ ವಾಕೈ ಮೇ ಖುಷ್ ಹೇ ಕ್ಯೋಂಕಿ ಕಿಸಾನೋ ಸೆ ಸೀಧೆ ಜೋ ಜುಡಾವ್ ರಖತೆ ಹೇ ವೋ ಖಾಸ್ ಮಂತ್ರಿ ಇಸ್ ವಕ್ತ ಹಮಾರೆ ಸಾಥ್ ಮೌಜೂದ್ ಹೇ ಜಿನ್ಕೋ ಮಾಮಾ ಭಿ ಕಹತೆ ಹೇ ಲೋಗ್. ಅಬ್ ಆಪ್ ಪಹಚಾನ್ ಹೀ ಗಯೆ ಹೋಂಗೆ. ಕೇಂದ್ರೀಯ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಜಿ ಬಹುತ್ ಬಹುತ್ ಸ್ವಾಗತ ಹೇ ಆಪ್ಕಾ.
3: ಧನ್ಯವಾದ್ ಆಪ್ಕಾ.
2: ಅಬ್ ಮೇ ಆಪ್ಕೋ ಮಾಮಾ ಜಿ ತೋ ನಹೀ ಕಹೂಂ ಲೇಕಿನ್ ಮೇ ಆಪ್ಕೋ ನೇತಾ ಕೆ ತೌರ್ ಪರ್ ಪಹಲೇ ಶುರುವಾತ್ ಕರ್ತಿ ಹೂಂ. ಗರ್ಮಿ ಬಹುತ್ ಹೇ, ಕಿಸಾನ್ ಖುಷ್ ಹೇ?
3: ಕಿಸಾನ್ ಖುಷ್ ರಹೇ ಇಸ್ಕೆ ಲಿಯೆ ಸರ್ಕಾರ ದಿನ ಔರ್ ರಾತ್ ಕಾಮ್ ಕರ್ ರಹೀ ಹೇ. ಪ್ರಧಾನ ಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ ನೇ ತೀಸರಿ ಬಾರ್ ಶಪಥ್ ಗ್ರಹಣ ಕಿ ಥಿ. ಉನ್ಕೋ ಬಹುತ್ ಬಹುತ್ ಬಧಾಯಿಯಾಂ, ಉನ್ಕಾ ಅಭಿನಂದನ್. ಏಕ್ ವೈಭವಶಾಲಿ, ಗೌರವಶಾಲಿ, ಸಂಪನ್ನ, ಸಮೃದ್ಧ, ಶಕ್ತಿಶಾಲಿ, ಆತ್ಮನಿರ್ಭರ್ ಔರ್ ವಿಕಸಿತ ಭಾರತ ಕಾ ನಿರ್ಮಾಣ ಉನ್ಕೆ ನೇತೃತ್ವ ಮೇ ಹೋ ರಹಾ ಹೇ. ಔರ್ ಮೇ ಅಭಿ ದೋ ಸಾಲ್ ಸೆ ಉನ್ಕೆ ಸಾಥ್ ಮಂತ್ರಿ ಹೂಂ. ಮೇರೆ ಜೈಸೆ ಕಾರ್ಯಕರ್ತಾ ಕಾ ಸೌಭಾಗ್ಯ ಹೇ ಕಿ ಉನ್ಕೆ ಸಾಥ್ ಕಾಮ್ ಕರ್ನೆ ಕಾ ಅವಸರ ಮಿಲಾ. ಉನ್ಕೋ ಬಹುತ್ ಬಹುತ್ ಬಧಾಯಿ.
2: ಅಬ್ ಕ್ಯೋಂಕಿ ಆಪ್ನೆ ನರೇಂದ್ರ ಮೋದಿ ಜಿ ಸೆ ಹಿ ಶುರುವಾತ್ ಕಿ ಹೇ. ಮೇ ಅಪ್ನೆ ಹಾಥ್ ಮೇ ಆಪ್ಕಿ ಕಿತಾಬ್ ಭಿ ಲೇಕರ್ ಆಯಿ ಥಿ, ಅಪ್ನಾಪನ್. ಯೇ ಕಿತಾಬ್ ಆಪ್ನೆ ನರೇಂದ್ರ ಮೋದಿ ಸಂಗ್ ಆಪ್ಕೆ ಅನುಭವ್ ತೋ ದೋ ಸಾಲ್ ಸೆ ತೋ ಪ್ರಧಾನ ಮಂತ್ರಿ ಕೆ ತೌರ್ ಪರ್ ಆಪ್ ಉನ್ಕೋ ದೇಖ್ ರಹೇ ಹೇ. ಆಪ್ ಉನ್ಕೆ ಕ್ಯಾಬಿನೆಟ್ ಕಾ ಹಿಸ್ಸಾ ಹೇ, ಸರ್ಕಾರ್ ಮೇ ಏಕ ಅಹಮ್ ಪದ್ ಪರ್ ಹೇ ಆಪ್. ಲೇಕಿನ್ ಆಪ್ನೆ ಜೋ ಇಸ್ ಕಿತಾಬ್ ಮೇ ಅಪ್ನಾಪನ್ ಬತಾಯಾ ಹೇ. ಆಜ್ ಕಲ್ ಅಪ್ನಾಪನ್ ಯೇ ಶಬ್ದ ಹಿ ಇಸ್ತೇಮಾಲ್ ಹೋನಾ ಐಸಾ ಲಗ್ತಾ ಹೈ ಖತಮ್ ಹೋ ಗಯಾ ಹೇ. ಕೋಯಿ ರಣನೀತಿ ಕಿ ಬಾತ್ ಕರ್ತಾ ಹೇ, ಭಾರಿ ಭರ್ಕಮ್ ಶಬ್ದೋ ಕಿ ಬಾತ್ ಹೋತಿ ಹೇ. ಯೇ ಅಪ್ನಾಪನ್ ಕ್ಯಾ ಜುಡಾವ್ ಹೇ ಮೋದಿ ಜಿ ಕೆ ಸಾಥ್?
3: ಭಾರತೀಯ ಸಂಸ್ಕೃತಿ ಕಾ ಮೂಲ ಹೇ ಏಕ್ ಹಿ ಚೇತನಾ ಹಮ್ ಸಬ್ ಮೇ ಹೇ, ಇಸ್ಲಿಯೇ ದೂಸರಾ ಕೋಯಿ ಹೇ ಹಿ ನಹೀ. ಆತ್ಮವತ್ ಸರ್ವಭೂತೇಶು. ಔರ್ ಯೇ ಭಾವ ಮೈನೆ ಸದೈವ ಆದರಣೀಯ ನರೇಂದ್ರ ಮೋದಿ ಜಿ ಕೆ ಮನ್ ಮೇ ಔರ್ ಉನ್ಕೆ ಕಾಮ್ ಮೇ ದೇಖಾ. ಅಪ್ನಾಪನ್ ಅಪ್ನೆ ಸಹಯೋಗಿಯೋ ಕೆ ಲಿಯೇ, ಅಪ್ನಾಪನ್ ಅಪ್ನೆ ಕಾರ್ಯಕರ್ತಾಯೋ ಕೆ ಲಿಯೇ, ಅಪ್ನಾಪನ್ ದೇಶ ಕಿ ಸಂಪೂರ್ಣ ಜನತಾ ಕೆ ಲಿಯೇ, ಅಪ್ನಾಪನ್ ಪೀಡಿತ ವಿಶ್ವ ಮಾನವತಾ ಕಿ ಸೇವಾ ಕೆ ಲಿಯೇ. ಔರ್ ಇಸ್ಲಿಯೇ ಜಬ್ ಕೋವಿಡ್ ಜೈಸಿ ಮಹಾಮಾರಿ ಆತಿ ಹೇ ತೋ ವ್ಯಾಕ್ಸಿನ್ ಕೇವಲ ಭಾರತ ಕಿ ಜನತಾ ಕೋ ನಹೀ ಲಗತಿ, ಸೌ ಅಲಗ್ ಅಲಗ್ ದೇಶೋ ಕೆ ಲೋಗೋ ಕೋ ಭಿ ಲಗ್ ಜಾತಿ ಹೇ. ಅಗರ್ ಪ್ರಾಕೃತಿಕ ಆಪದಾ ಕಿಸಿ ದುನಿಯಾ ಕೆ ದೂಸರೆ ದೇಶ ಮೇ ಆತಿ ತೋ ಸಬ್ಸೆ ಪಹಲೆ ಭಾರತ ಪ್ರಧಾನ ಮಂತ್ರಿ ಜಿ ಕೆ ನೇತೃತ್ವ ಮೇ ಅಪ್ನೆ ಹಾಥ್ ಆಗೇ ಬಢಾತಾ ಹೇ ಸಹಾಯತಾ ಔರ್ ಸಹಯೋಗ ಕೆ ಲಿಯೇ. ಲೇಕಿನ್ ಯೇ ಅಪ್ನಾಪನ್ ಕೇವಲ ಮನುಷ್ಯ ಮಾತ್ರ ಕೆ ಲಿಯೇ ನಹೀ ಹೇ, ಪ್ರಾಣಿಯೋ ಕೆ ಲಿಯೇ ಭಿ ಅಪ್ನಾಪನ್. ಔರ್ ಇಸ್ಲಿಯೇ ಚಾಹೆ ಟೈಗರ್ ಹೋ ಚಾಹೆ ಚೀತಾ ಹೋ ವೋ ಸುರಕ್ಷಿತ ರಹೇ, ಪುನರ್ವಾಸ ಹೋ, ಇಸ್ಕೆ ಪ್ರಯತ್ನ ಕಿಯೇ ಜಾತೆ ಹೇ. ಅಪ್ನಾಪನ್ ಪೇಡ್ ಪೌಧೋ ಕೆ ಲಿಯೇ, ಇಸ್ಲಿಯೇ ಏಕ್ ಪೇಡ್ ಮಾ ಕೆ ನಾಮ ಜೈಸಾ ಅಭಿಯಾನ ಚಲತಾ ಹೇ. ಪರ್ಯಾವರಣ ಪ್ರಕೃತಿ ಕೋ ಬಚಾನೆ ಕಿ ಕೋಶಿಶ್ ಹೋತಿ ಹೇ. ಅಪ್ನಾಪನ್ ನದಿಯೋ ಕೆ ಲಿಯೇ, ಔರ್ ಇಸ್ಲಿಯೇ ಗಂಗಾ ಜಿ ಸೆ ಲೇಕೆ ಬಾಕಿ ಸಬ್ ನದಿಯೋ ಕೋ ಬಚಾನೆ ಕಾ ಅಭಿಯಾನ ಚಲತಾ ಹೇ.

0: match begins at 12:30 a.m. Indian Standard Time. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:10:20. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಪ್ರಸಾರ ಬೆಳಿಗ್ಗೆ 5:55 ಆರಂಭ. ಎಲ್ಲ ಬಾನುಲಿ ಬಂಧುಗಳಿಗೆ ನಿಲಯದ ಪರವಾಗಿ ರವಿರಾಜ್ ಸೂಟರ್ಪೇಟೆ ಹಾರೈಸುವ ಶುಭರಾತ್ರಿ. ಜೈ ಹಿಂದ್.